ಇವತ್ತು 14ನೇ ಭಾನುವಾರ 2026 ವಿಕ್ರಮ ಸಂವತ್ಸರ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ.

ಸಮಯ ಆಗಿದೆ 6:10:24. ಭಾನುವಾರದ ಈ ಸಮಯದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಗೆಳತಿ ಮಂಜು. ಎಲ್ಲರಿಗೂ ಶುಭ ಸುಪ್ರಭಾತ, ಶುಭೋದಯ. ಈ ದಿನ ನಿಮ್ಮ ಎಲ್ಲ ಕಾರ್ಯಗಳು ಯಶಸ್ಸನ್ನು ಪಡೆಯಲಿ ಅಂತ ನಾವೆಲ್ಲರೂ ಹಾರೈಸುತ್ತೇವೆ. ನಾದಾರ್ಚನೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಗಜಮುಖ ಗಣಪತಿಗೆ ವಂದಿಸುತ್ತಾ

ಶಿವಮಾತ್ಮಾನಿ ಪಶ್ಯಂತಿ ಪ್ರತಿಮಾಸುನ ಯೋಗಿನಃ ಅಜ್ಞಾನಂ ಭಾವನಾರ್ಥಾಯ ಪ್ರತಿಮಾ ಪರಿಕಲ್ಪಿತಃ. ಅಂದರೆ ಶಿವನನ್ನು ಯೋಗಿವರ್ಯರು ಮೂರ್ತಿಯಲ್ಲಿ ಸ್ವತಃ ತಾವೇ ಕಾಣ್ತಾರೆ. ಮೂರ್ತಿಗಳನ್ನು ಪಾಮರರ ಉದ್ದೇಶಕ್ಕಾಗಿ, ಉದ್ಧಾರಕ್ಕಾಗಿ ಸೃಷ್ಟಿಸಲಾಗಿದೆ ಅನ್ನುವಂಥದ್ದು. ಇವತ್ತಿನ ಅನಾದಾರ್ಚನೆಯಲ್ಲಿ ದೇವಾಲಯ ಆಭರಣಗಳಲ್ಲಿ ಚಿತ್ತಾರ ಹಾಗೂ ಸಂಕೇತಗಳ ವಿಶೇಷತೆಗಳನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ.

ಸಾಮಾನ್ಯ ಮಾನವರಾದ ನಮಗೆ ಅಮೂರ್ತ ರೂಪದಲ್ಲಿ ಲಕ್ಷ್ಯ ಇಟ್ಟು ಧ್ಯಾನಿಸೋದು ಸ್ವಲ್ಪ ಕಷ್ಟವೇ. ಆದ್ದರಿಂದ ನಮ್ಮಲ್ಲಿ ಭಕ್ತಿ ಭಾವವನ್ನು ಉದ್ದೀಪನಗೊಳಿಸಲಿಕ್ಕೆ ಮೂರ್ತಿ ಪೂಜೆಯು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಇದು ಅನೇಕ ರೂಪ ಮತ್ತು ಸಂಕೇತಗಳ ಉಗಮಕ್ಕೆ ದಾರಿಯನ್ನು ಮಾಡಿಕೊಡ್ತು. ಮಾನವನ ಅಮೂರ್ತ ಭಾವನೆಗಳು ಸಾಕಾರ ರೂಪವನ್ನು ದೈವದ ರೂಪ ಪಡೆಯುವಾಗ ಸಂಕೇತಗಳು ಬಹುವಿಧವಾಗಿ ಪ್ರಕಟಗೊಂಡವು. ಸಂಕೇತಗಳು ಆಧ್ಯಾತ್ಮಿಕ ಆದರ್ಶಗಳು, ದೇವರನ್ನ ಧ್ಯಾನಿಸಲು ಸ್ತುತಿಸಲು ಇರುವ ವಿಚಾರಧಾರೆಯ ಮಾರ್ಗ. ಇವತ್ತಿನ ನಾದಾರ್ಚನೆಯಲ್ಲಿ ದೇವಾಲಯ ಆಭರಣಗಳಲ್ಲಿ ಚಿತ್ತಾರ ಮತ್ತು ಸಂಕೇತಗಳ ವಿಶೇಷತೆಯನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ.

ಎಂದಿನ ನಾದಾರ್ಚನೆಯಲ್ಲಿ ದೇವಾಲಯ ಆಭರಣಗಳಲ್ಲಿ ಚಿತ್ತಾರ ಮತ್ತು ಸಂಕೇತಗಳ ವಿಶೇಷತೆಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳಿದ್ದೆ. ದೇವಿಯ ಆಭರಣ, ಕಂಠಾಭರಣ ಮತ್ತು ಕಿವಿ ಆಭರಣಗಳು ದೈವಿಕತೆಯ ಭಾವವನ್ನು ತೋರಲಿಕ್ಕೆ ಹೆಚ್ಚು ಸಹಕಾರಿಯಾಗುತ್ತೆ. ಉದಾಹರಣೆಗೆ ಕಾಳಿ. ಕಾಳಿ ಪ್ರಳಯ ದೇವತೆ ಎಂಬ ಪರಿಕಲ್ಪನೆ, ಅಂದರೆ ಅವಳು ಲಯಕಾರಿ, ಅತ್ಯಂತ ಬಲಶಾಲಿ, ದಮನ ಶಕ್ತಿಯನ್ನು ಪಡೆದಿರ್ತಾಳೆ. ಅವಳ ತೋಳಿನ ಆಭರಣವನ್ನು ಹೆಡೆ ಸುತ್ತಿರೋ ಸರ್ಪದಂತೆ ರಚಿಸಲಾಗಿರುತ್ತೆ. ಇಲ್ಲಿ ಸರ್ಪ ಅನ್ನೋದು ಕಾಲದ ಸಂಕೇತ, ಅಂದರೆ ಕಾಲಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಇಂತಹ ಆಭರಣಗಳಿಂದ ಮೂರ್ತಿಯನ್ನು ಅಲಂಕರಿಸುವುದರಿಂದ ಮೂರ್ತಿಯ ಸೌಂದರ್ಯವೂ ಹೆಚ್ಚುತ್ತೆ, ಜೊತೆಗೆ ಶ್ರದ್ಧಾಳುವಿನಲ್ಲಿ ತಾತ್ವಿಕ ಪ್ರಜ್ಞೆಯನ್ನು ಬಡಿದೆಬ್ಬಿಸುತ್ತೆ. ಈ ಎರಡೂ ಉದ್ದೇಶಗಳನ್ನು ಈ ಸಂಕೇತಗಳು ಪೂರೈಸುತ್ತವೆ.

ದೇವಾಲಯ ಆಭರಣಗಳಲ್ಲಿ ಓಂ ಅನ್ನೋ ಸಂಕೇತ ಅತ್ಯಂತ ಉದಾತ್ತವಾದ್ದು ಮತ್ತು ಓಂ ಅನ್ನುವಂಥದ್ದು ಸತ್ವಯುತವಾದ ಜೀವಾಕ್ಷರ. ಓಂ ಅತ್ಯಂತ ಮೂಲಭೂತವಾದ ಸಂಕೇತ, ಸಾವಿರಕ್ಕೂ ಹೆಚ್ಚಿನ ಅರ್ಥ ವಿವರಗಳನ್ನು ಹೊಂದಿದೆ. ಸರ್ವೇಶ್ವರನ ಧ್ಯಾನವನ್ನು ಓಂಕಾರದ ಮೂಲಕವೇ ಮಾಡಲಾಗುತ್ತೆ. ಸಂಸ್ಕೃತದಲ್ಲಿ ಓಂ ಇದು ಆಭರಣಗಳಲ್ಲಿ ವಿನ್ಯಾಸಗೊಳ್ಳುತ್ತೆ, ಸರಗಳ ಪದಕದಲ್ಲಿ ಸೃಜಿಸಲಾಗಿರುತ್ತೆ. ಕಾರಣ ವಕ್ಷಸ್ಥಲಕ್ಕೆ ಬಹಳನೇ ಹತ್ತಿರವಾಗಿದ್ದು ಸಾಂಕೇತಿಕವಾಗಿ ಪ್ರತಿಧ್ವನಿತವಾಗೋ ಉದ್ದೇಶದಿಂದ. ದೇವಾಲಯ ಆಭರಣಗಳಲ್ಲಿ ಸಂಕೇತ ಮತ್ತು ಚಿತ್ತಾರದ ವಿಶೇಷತೆಗಳನ್ನು ತಿಳ್ಕೊಳ್ತಾ ಇದ್ದೀವಿ.

ಕೀರ್ತಿಮುಖ. ಕೀರ್ತಿಮುಖ ಇನ್ನೊಂದು ಮಹತ್ವವಾದ ಸಂಕೇತ. ಇದನ್ನು ಕೀರ್ತಿ ದ್ಯೋತಕವೆಂದು ಕರೆಯಲಾಗುತ್ತೆ. ಒಂದು ಮುಖದ ಚಿತ್ತಾರದಲ್ಲಿ ಮಾನವ ಹಾಗೆ ಪ್ರಾಣಿಯ ಲಕ್ಷಣಗಳನ್ನು ವಿನ್ಯಾಸಗೊಳಿಸಿ ಪ್ರಾಣ ಶೌರ್ಯಗಳನ್ನು ಅಗಲವಾಗಿ ದವಡೆಯ ಮೂಲಕ ತುಂಬಲಾಗಿರುತ್ತೆ. ಮೃತ್ಯುವಿನ ಶಿರದಂತೆ ಕೂಡ ಇದನ್ನು ಕಲ್ಪಿಸಲಾಗುತ್ತೆ. ಸಿಂಹಮುಖ ಅಂತ ತಿಳಿಯೋ ಈ ಚಿತ್ತಾರದಲ್ಲಿ ಸಿಂಹದ ಕತ್ತಿನ ಮೇಲ್ಭಾಗದ ಪರಿಚಾಯೆಯ ಚಿತ್ರಣವಿರುತ್ತೆ. ಇನ್ನು ಕೀರ್ತಿ ಮುಖದಷ್ಟೇ ವಿಶೇಷ ಕಲ್ಪನೆ ಅಂದರೆ ರಾಕ್ಷಸನ ಮುಖವಿರುವ ರುಂಡಗಳು. ದೇವಿಯ ಪರಿಕಲ್ಪನೆಯಲ್ಲಿ ಅಂದರೆ ಕಾಳಿ ಮತ್ತು ದುರ್ಗೆಯಾಗಿ ಅವತಾರ ಎತ್ತುವಾಗ ಈ ರುಂಡ ಮಾಲೆಗಳಿಂದಲೇ ಅವಳಿಗೆ ಅಲಂಕಾರ ಮಾಡಲಾಗುತ್ತೆ. ಇದು ಒಂದು ಸಂಕೇತ.

ನಮ್ಮ ಪ್ರಾಚೀನ ಶಾಸ್ತ್ರಗಳಲ್ಲಿ ಸಂಕೇತಗಳನ್ನು ವಿಚಾರ ಮಾಡಿ ದಾರಿ ತೋರಿಸಲಾಗುತ್ತೆ. ಈ ಸಂಕೇತಗಳನ್ನ ಬಳಸದೆ ಭಾರತೀಯ ಕಲಾ ಸಾಧನೆ ಸಾಧ್ಯವಾಗದು. ಹಾಗೆ ಈ ಸಂಕೇತಗಳ ಸರಿಯಾದ ತಿಳುವಳಿಕೆ ಇಲ್ಲದೆ ಕೂಡ ಭಾರತೀಯ ಕಲಾ ಪ್ರಕಾರಗಳನ್ನು ಮೆಚ್ಚಿಕೊಳ್ಳಲಾಗದು.

ಇವತ್ತಿನ ನಾದಾರ್ಚನೆಯಲ್ಲಿ ದೇವಾಲಯ ಆಭರಣಗಳಲ್ಲಿ ಚಿತ್ತಾರ ಹಾಗೂ ಸಂಕೇತಗಳನ್ನ ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ. ಸಮಯ ಆಗಿದೆ 6:50.

0: ಮೂರು ಸೆಕೆಂಡ್ಗಳು. ಇನ್ನೀಗ ಕೇಳೋಣ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕೇಳುಗರೆ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವಿ ದೇಶಿಕಾಚಾರ್, ಇತಿಹಾಸ ತಜ್ಞರು, ವಿಜಯನಗರ ಇತಿಹಾಸ, ಪ್ರಾಚೀನ ಭಾರತ, ಹಿಂದೂ ತತ್ವಗಳು, ಭಾರತದಲ್ಲಿ ಇಸ್ಲಾಂ, ಹೀಗೆ ಅಧ್ಯಯನ ಮಾಡಿದವರು. ಇತಿಹಾಸದಲ್ಲಿ ನಾವು ನೋಡಬೇಕು ಏನನ್ನು ಅಂತ ಹೇಳಿದ್ದಾರೆ ವಿದ್ವಾಂಸರಾದ ಎಸ್ ವಿ ದೇಶಿಕಾಚಾರ್. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಎಸ್ ವಿ ದೇಶಿಕಾಚಾರ್ ಅವರ ಮಾತುಗಳು.
2: ವಿಜಯನಗರ ಕಾಲಾನಂತರದ ಅಂದರೆ 16ನೇ ಶತಮಾನದಿಂದೀಚಿನ ಚರಿತ್ರೆಯ ಕಥೆಯೇ ಬೇರೆಯಾಗಿದೆ. ಈ ಕ್ಷೇತ್ರದಲ್ಲಿ ಮೊದಮೊದಲು ಪ್ರವರ್ತಿಸಿದವರು ಹಯವದನರಾಯರು, ಎಂ ಶ್ಯಾಮರಾಯರು, ಎಂ ಎಸ್ ಪುಟ್ಟಣ್ಣನವರು. ಇವರಾದ ಮೇಲೆ ಕಳೆದ 30 ವರ್ಷಗಳಲ್ಲಿ ಐತಿಹಾಸಿಕ ಸಂಶೋಧನಾಕ್ರಮವನ್ನು ಅನುಸರಿಸಿ ಅಲ್ಲೊಬ್ಬರು ಇಲ್ಲೊಬ್ಬರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇವರಲ್ಲಿ ಮುಖ್ಯರಾದ ಹಿರಿಯರು ನನ್ನ ಗುರುಗಳಾದ ಡಾಕ್ಟರ್ ಕೆ ಎನ್ ವಿ ಶಾಸ್ತ್ರಿ ಮತ್ತು ಡಾಕ್ಟರ್ ಎಂ ಎಚ್ ಗೋಪಾಲ್, ಮತ್ತು ಡಾಕ್ಟರ್ ಮೊಹಿಬುಲ್ ಹಸನ್ ಖಾನ್ ಮತ್ತು ದಿವಂಗತ ಡಿ ಎನ್ ಕೃಷ್ಣಯ್ಯನವರು. ಕೆಲವು ಕಿರಿಯರು ಇದರಲ್ಲಿ ಪ್ರವರ್ತಿಸಿ ಹೆಸರು ಗಳಿಸಿದ್ದಾರೆ. ಆದರೂ ಈ ಕ್ಷೇತ್ರದಲ್ಲಿ ಶೋಧಕರ ಸಂಖ್ಯೆ ತೀರ ಕಮ್ಮಿ, ವ್ಯಾಪ್ತಿ ಸಾಲದು, ಗುರುಶಿಷ್ಯ ಪರಂಪರಾಕ್ರಮ ಇನ್ನೂ ಬೆಳೆದು ಬಂದಿಲ್ಲ. ಈ ನನ್ನ ಮಾತು ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳ ಅಧ್ಯಾಪಕ ಸಂಶೋಧಕರಲ್ಲಿ ಇದಕ್ಕಿರುವ ಆದರ, ಪ್ರತಿವರ್ಷ ಪ್ರಚುರವಾಗಿರುವ ಗ್ರಂಥಗಳ ಲೇಖನಗಳ ಸಂಖ್ಯೆ ಮಟ್ಟ ನೋಡಿದರೆ ಸತ್ಯವೆಂದು ವ್ಯಕ್ತವಾಗುತ್ತದೆ. ಇದಕ್ಕಿಂತ ಕಣ್ಣಿಗೆ ಕಟ್ಟುವ ಪ್ರಮಾಣ ಹೊಸ ಡೆಲ್ಲಿಯಿಂದ ಪ್ರತಿವರ್ಷವೂ ಪ್ರಕಟಿಸುತ್ತಿರುವ ನ್ಯಾಷನಲ್ ಆರ್ಕೈವ್ಸ್ನ ಒಂದು ಪಟ್ಟಿ. ಇದರ ಪ್ರಕಾರ 1969-71 ವಿಜಯನಗರದಿಂದೀಚಿನ ಆಧುನಿಕ ಭಾರತ ಇತಿಹಾಸ ಕ್ಷೇತ್ರದಲ್ಲಿ ಪ್ರವೃತ್ತರಾದ ಸಂಶೋಧಕರು 1968 ಮಂದಿ ಇದ್ದರು. ಇವರಲ್ಲಿ ಕರ್ನಾಟಕದ ಚರಿತ್ರೆಯಲ್ಲಿ ನಿರತರಾದವರು ಕೇವಲ 11 ಮಂದಿ, 9 ಭಾರತೀಯರು, 2 ವಿದೇಶಿಯರು. ಸ್ಥಿತಿ ಶೋಚನೀಯತೆಯ ಪರಮಾವಧಿಯನ್ನು ಮುಟ್ಟಿದೆ ಎಂದರೆ ಉತ್ಪ್ರೇಕ್ಷೆಯೇ ನೀವೇ ನೋಡಬಹುದು. ಈ ದುಸ್ಥಿತಿಗೆ ಕಾರಣಗಳು ಮುಖ್ಯವಾಗಿ 2. ಮೊದಲನೆಯದು, ಸಂಶೋಧನೆಗೆ ಅಗತ್ಯವಾದ ಚರಿತ್ರಾರ್ಹ ಕಾಗದ ಪತ್ರಗಳನ್ನು ಶೇಖರಿಸಿ ತಕ್ಕ ಸಲಕರಣೆಗಳನ್ನು ಒದಗಿಸಲು ಅಗತ್ಯವಾದ ಪತ್ರಾಗಾರ, ರೆಕಾರ್ಡ್ ಆಫೀಸ್ ನಮ್ಮ ಕರ್ನಾಟಕದಲ್ಲಿ ಸಕಾಲದಲ್ಲಿ ಏರ್ಪಡಿಸದೇ ಇದ್ದದ್ದು. ಕರ್ನಾಟಕ ಸ್ಟೇಟ್ ಆರ್ಕೈವ್ಸ್ ಇದರ ರೆಕ್ಕೆ ಇನ್ನೂ ಬೆಳೆಯಬೇಕು, ಪ್ರಮುಖ ಸಂಶೋಧನಾ ಕ್ಷೇತ್ರವಾಗಬೇಕು. ಎರಡನೆಯ ಕಾರಣ, ಶಾತವಾಹನರು, ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು ಇವರ ಕಾಲದಲ್ಲಿ ನಮ್ಮ ನಾಡಿಗೆ ರಾಜಕೀಯದಲ್ಲೂ ಸಂಸ್ಕೃತಿಯ ಸರ್ವ ಕ್ಷೇತ್ರಗಳಲ್ಲೂ ಇದ್ದ ಹಿರಿಮೆಯೇ. ನಮ್ಮ ಚರಿತ್ರಜ್ಞರು ಈ ಕಾಲದ ವ್ಯಾಮೋಹಕ ಜಾಲಿಗೆ ಸಿಕ್ಕಿ ಬೇರೆ ಕಡೆ ನೋಡ ಬಯಸದಿರುವುದು ಸ್ವಾಭಾವಿಕ. ಇದರ ಉತ್ತರ ಕಾಲದಲ್ಲಿ ಕಂಡುಬರುವುದು ನಮ್ಮ ನಾಡಿನಲ್ಲಿದ್ದ ಚಿಕ್ಕ ಪುಟ್ಟ ಅರಸರ ಘರ್ಷಣೆ, ಮುಸಲ್ಮಾನರ ಮರಾಠಿಯವರ ದಾಂಧಲೆ, ಅನಂತರ ಬ್ರಿಟಿಷರ ಆಳ್ವಿಕೆ. ಹಾಗಾದರೆ ಈ ಕ್ಷೇತ್ರದಲ್ಲಿ ಸಂಶೋಧನೆಗೆ ಅವಕಾಶವಿಲ್ಲವೇ, ಪ್ರಯೋಜನವಿಲ್ಲವೇ ಎಂದು ಕೇಳಬಹುದು. ಚರಿತ್ರಜ್ಞನ ವಸ್ತು ವೈಭವ ಕಾಲಗಳಿಗೆ ಮಾತ್ರ ಎಂಬುದು ದೊಡ್ಡ ತಪ್ಪು. ವೈಭವ ಕಾಲದ ಚರಿತ್ರೆಯಿಂದ ಒಂದು ಉಪಯೋಗವಿದ್ದರೆ ಕ್ಷೀಣಕಾಲದ ಚರಿತ್ರೆಯಿಂದ ಮತ್ತೊಂದು ಉಪಯೋಗವಿದೆ. ಹಾಗಿಲ್ಲದಿದ್ದರೆ ಗಿಬ್ಬನ್ನಿನ ರೋಮನ್ ಚಕ್ರಾಧಿಪತ್ಯದ ಅವನತಿ ಮತ್ತು ಪತನ ಎಂಬ ಗ್ರಂಥಕ್ಕೆ ಪ್ರಾಶಸ್ತ್ಯ ಬರುತ್ತಿರಲಿಲ್ಲ. ಹಾಗೆಯೇ ಚಿಕ್ಕ ರಾಷ್ಟ್ರಗಳ ಕೊಡುಗೆ ಬೃಹತ್ ರಾಷ್ಟ್ರಗಳಿಗಿಂತ ಮಿಗಿಲಾಗಿರಬಹುದು. ಇದಕ್ಕೆ ಗ್ರೀಕರ ಚರಿತ್ರೆಯೇ ನಿದರ್ಶನ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಆಲಿಸಿದ ಧ್ವನಿ ಎಸ್ವಿ ದೇಶಿಕಾಚಾರ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ದೇಶಸ್ಯ ನೀಸ್ ನಗರಂ ಸಂಪ್ರಾಪ್ತವಾನ್. ಭಾರತೀಯ ಪ್ರವಾಸಿ ಜನೈ ತಸ್ಯ ಹಾರ್ದಿಕಂ ಸ್ವಾಗತಂ ಕೃತಂ. ಭಾರತಸ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಹೋದಯಃ ರಾತ್ರೌ ಫ್ರಾನ್ಸ್ ಸ್ಲೋವಾಕಿಯಾ ದೇಶಯೋಃ ಯಾತ್ರಾಯಾಃ ಪ್ರಥಮಚರಣೆ ನೀಸ್ ನಗರಂ ಸಂಪ್ರಾಪ್ತವಾನ್. ತತ್ರ ಫ್ರಾನ್ಸ್ ದೇಶಸ್ಯ ವರಿಷ್ಠಾಧಿಕಾರಿಭಿಃ ತಸ್ಯ ಹಾರ್ದಿಕಂ ಸ್ವಾಗತಂ ಕೃತಂ. ತತ್ರ ಹೋಟೆಲ್ ನೆಗ್ರೆಸ್ಕೋ ಸ್ಥಳೆ ಭಾರತೀಯ ಪ್ರವಾಸಿ ಜನೈ ತೇಷಾಂ ಹಾರ್ದಿಕಂ ಸ್ವಾಗತಂ ಕೃತಂ. ಪ್ರಧಾನಮಂತ್ರಿ ಸ್ವೀಯ ಯಾತ್ರಾ ಕಾಲೇ ಫ್ರಾನ್ಸ್ ರಾಷ್ಟ್ರಪತಿನಾ ಸಹ ದ್ವಿಪಕ್ಷೀಯ ವಾರ್ತಾಂ ಕರಿಷ್ಯತಿ ತಥಾ ವಿವಿಧೇಷು ಕಾರ್ಯಕ್ರಮೇಷು ಸಹಭಾಗಿತ್ವಂ ವಹಿಷ್ಯತಿ. ಫ್ರಾನ್ಸ್ ದೇಶಸ್ಯ ನೀಸ್ ನಗರೆ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಭಾರತೀಯ ಪ್ರವಾಸಿ ಜನೈ ಭವ್ಯಂ ಸ್ವಾಗತಂ ಕೃತಂ. ತತ್ರ ಫ್ರಾನ್ಸ್ ಇಟಲಿ ಕಲಾಕಾರೈ ಪ್ರಸ್ತುತಾನಿ ಕಥಕ ಭರತನಾಟ್ಯಾದೀನಿ ಭಾರತೀಯ ಶಾಸ್ತ್ರೀಯ ನೃತ್ಯಾನಿ ಅಪಿ ದೃಷ್ಟಾನಿ. ನೀಸ್ ನಗರೆ ಭಾರತೀಯ ಪ್ರವಾಸಿ ಜನಾನಾಂ ಸ್ನೇಹಪೂರ್ಣ ಸ್ವಾಗತಾಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೇಷಾಂ ಧನ್ಯವಾದಂ ಅಕರೋತ್. ಫ್ರಾನ್ಸ್ ದೇಶಸ್ಯ ನೀಸ್ ನಗರೆ ಪ್ರಾಪ್ತಸ್ಯ ಹಾರ್ದಿಕ ಸ್ವಾಗತಸ್ಯ ಕೃತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತೀಯ ಪ್ರವಾಸಿ ಜನೇಭ್ಯಃ ಧನ್ಯವಾದಂ ಅಕರೋತ್. ಸಾಮಾಜಿಕ ಅಂತರ್ಜಾಲ ಮಾಧ್ಯಮೇನ ಪ್ರಕಾಶಿತೆ ಸಂದೇಶೆ ತೇನ ಉಕ್ತಂ ಯತ್ ಏತತ್ ಸ್ವಾಗತಂ ಸ್ಮರಣೀಯಂ. ಸಹ ಅವದತ್ ಯತ್ ಸ್ವದೇಶಾತ್ ದೂರಸ್ಥಿತಃ ಅಪಿ ಭಾರತೀಯಃ ಪ್ರವಾಸಿನಃ ಜನಾಃ ಭಾರತೇನ ಸಹ ಸ್ವೀಯಂ ದೃಢಂ ಸಂಬಂಧಂ ನಿರಂತರಂ ಧಾರಯಂತಿ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಸ್ಲೋವಾಕಿಯಾ ಯಾತ್ರಾ ಭಾರತ್ ಸ್ಲೋವಾಕಿಯಾ ಸಂಬಂಧಾನ್ ಸುದೃಢೀಕರಿಷ್ಯತಿ. ಸ್ಲೋವಾಕಿಯಾ ದೇಶೇ ಭಾರತಸ್ಯ ರಾಜದೂತಃ ಅಪೂರ್ವ ಚಂದ್ರಃ ಉಕ್ತವಾನ್ ಯತ್ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಸ್ಲೋವಾಕಿಯಾ ಯಾತ್ರಾ ಉಭಯೋಃ ದೇಶಯೋಃ ಸಹಯೋಗಸ್ಯ ನೂತನಾನ್ ಮಾರ್ಗಾನ್ ಉದ್ಘಾಟಯಿಷ್ಯತಿ. ಬ್ರಾತಿಸ್ಲಾವಾ ನಗರೆ ಆಕಾಶವಾಣ್ಯಾಃ ವಾರ್ತಾಹರೇಣ ಸಹ ವಾರ್ತಾಲಾಪೇ ಅಸೌ ಅವದತ್ ಯತ್ ಏಷಾ ಯಾತ್ರಾ ವಿಶೇಷತಃ ಆರ್ಥಿಕ ವ್ಯಾಪಾರಿಕ ಸಂಬಂಧಾನಾಂ ಸುದೃಢೀಕರಣೆ ಮಹತ್ವಪೂರ್ಣಾಂ ಭೂಮಿಕಾಂ ನಿರ್ವಹಿಷ್ಯತಿ. ಭಾರತೀಯ ಅಂತರಿಕ್ಷ ಅನುಸಂಧಾನ ಸಂಸ್ಥಾಯಾಃ ಅಧ್ಯಕ್ಷ ಡಾಕ್ಟರ್ ವಿ ನಾರಾಯಣನಃ ಸೂಚಿತವಾನ್ ಯತ್ ಇಸ್ರೋ ತಥಾ ಪರಮಾಣು ಊರ್ಜಾ ವಿಭಾಗಃ ಚಂದ್ರ ಅವತರಣ ಯಾನಸ್ಯ ವಿಕಾಸಾರ್ಥಂ ಸಂಯುಕ್ತ ರೂಪೇಣ ಕಾರ್ಯಂ ಕುರುತಃ. ಭಾರತೀಯ ಅಂತರಿಕ್ಷ ಅನುಸಂಧಾನ ಸಂಸ್ಥಾಯಾಃ ಅಧ್ಯಕ್ಷ ಡಾಕ್ಟರ್ ವಿ ನಾರಾಯಣನ ಅವದತ್ ಯತ್ ಇಸ್ರೋ ಪರಮಾಣು ಊರ್ಜಾ ವಿಭಾಗೇನ ಸಹ ಮಿಲಿತ್ವಾ ಅತ್ಯಂತ ಶೀತಲ ಪರಿಸ್ಥಿತೇಃ ಸಂರಕ್ಷಣಾರ್ಥಂ ಉನ್ನತ ಕೃತ್ರಿಮ ತಾಪನ ಪ್ರಣಾಳೀಂ ಚ ವಿಕಸಿತುಂ ಕಾರ್ಯಂ ಕುರುತಃ. ಬೆಂಗಳೂರು ನಗರೆ ಆಯೋಜಿತೆ ಸಿಎಸ್ಐಆರ್ ಆರ್ಐಎಸ್ಇ ಸಮ್ಮೇಳನೆ ಸಹ ಉಕ್ತವಾನ್ ಯತ್ ಸೌರ ಊರ್ಜೆಯಾ ಸಂಚಾಲಿತಂ ಚಂದ್ರಯಾನ ತ್ರಯಸ್ಯ ಲ್ಯಾಂಡರ್ ವಿಕ್ರಮ ಅವತರಣಯಾನಂ ಚಂದ್ರೇ ಕೇವಲಂ ಚತುರ್ದಶ ದಿನಾನಿ ಯಾವತ್ ಕಾರ್ಯಂ ಅಕರೋತ್. ಅವತರಣಯಾನಂ ನಿರ್ಮಾತುಂ ಪ್ರಯಾಸಾನ್ ಕರಿಷ್ಯತಃ ಇದಾನೀಂ ಉಭೌ ವಿಭಾಗೌ ಯೇನ ಇದಾನೀಂ 200 ದಿನ ಪರ್ಯಂತಂ ಚಂದ್ರೇ ಕಾರ್ಯಂ ಭವೇತ್. ಕೃತ್ರಿಮ ತಾಪನ ಪ್ರಣಾಳ್ಯಾ ಯುಕ್ತಂ ಏತತ್ ಜ್ಞಾನಂ ಚಂದ್ರಸ್ಯ ಕಠೋರ ಜಲವಾಯು ಪರಿಸ್ಥಿತಿಷು ಅಪಿ ಕಾರ್ಯಂ ಕರಿಷ್ಯತಿ ತಥಾ ಚ ಭವಿಷ್ಯೆ ದೀರ್ಘಕಾಲಿಕ ಚಂದ್ರ ಅನ್ವೇಷಣ ಅಭಿಯಾನೇಷು ಅಪಿ ಸಹಾಯಕಂ ಭವಿಷ್ಯತಿ. ಕೇಂದ್ರೀಯ ಸಂಚಾರ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧಿಯಾ ಹಿಮಾಚಲ ಪ್ರದೇಶೇ ಡಾಕ್ ವಿಭಾಗಸ್ಯ ಡ್ರೋನ್ ಆಧಾರಿತ ಡಾಕ್ ಪರಿವಹನ ಸೇವಾಯಾಃ ಶುಭಾರಂಭಂ ಅಕರೋತ್. ಏಷಾ ಸೇವಾ ಮಂಡಿ ಪ್ರಧಾನ ಡಾಕ ಕಾರ್ಯಾಲಯಾತ್ ರೇಹರ ಧಾರಾ ಶಾಖಾ ಡಾಕ್ ಕಾರ್ಯಾಲಯ ಪರ್ಯಂತಂ ಪ್ರವೃತ್ತಾ. ಅಮೆರಿಕಾ ದೇಶಸ್ಯ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಉಕ್ತವಾನ್ ಯತ್ ಇರಾನ್ ದೇಶೇನ ಸಹ ಯುದ್ಧ ಸಮಾಪನ ಸಂಬದ್ಧಸ್ಯ ಸಂಧಿಪತ್ರೆ ಅದ್ಯ ಹಸ್ತಾಕ್ಷರಂ ಸಂಭಾವ್ಯತೆ. ತೇನ ಉಕ್ತಂ ಯತ್ ಅಸ್ಯ ಸಂಧೇಹ ಲಕ್ಷ್ಯಂ ಇರಾನಸ್ಯ ಪರಮಾಣು ಅಸ್ತ್ರೇಭ್ಯಃ ದೂರೀಕರಣಮಸ್ತಿ. ಏಕ ದಿವಸೀಯ ಪುರುಷ್ ಕ್ರಿಕೆಟ್ ಶೃಂಖಲಾಯಾಃ ಪ್ರಥಮ ಸ್ಪರ್ಧಾಯಾಂ ಭಾರತೇನ ಅಫ್ಘಾನಿಸ್ತಾನದಲಂ ಪರಾಜಿತಂ. ಹಿಮಾಚಲ ಪ್ರದೇಶಸ್ಯ ಧರ್ಮಶಾಲಾ ನಗರೆ ಪ್ರಥಮ ಏಕದಿವಸೀಯ ಕ್ರಿಕೆಟ್ ಸ್ಪರ್ಧಾಯಾಂ ಭಾರತೇನ ಅಫ್ಘಾನಿಸ್ತಾನದಲಂ ಸಪ್ತ ಕ್ರೀಡಕ ಪುರಸ್ಸರಂ ಪರಾಜಿತಂ. ಇತಿ ವಾರ್ತಾಃ.
4: ಮ ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು

0: ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ.
1: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ
0: ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
3: ಎದೆ ತುಂಬಿ ಹಾಡಿದೆನು ಬಂದು ನಾನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
1: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
0: ಆಕಾಶವಾಣಿಯ 90 ವರ್ಷದ ಪಯಣ
5: ಶ್ರೋತೃಗಳೊಂದಿಗೆ ಅದ್ಭುತ ಯಾನ
6: ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ
0: ಮಾಹಿತಿಗೆ ಸುದ್ದಿಗಳ ಹೂರಣ
5: ಮನರಂಜನೆಗೆ ಸಂಗೀತದ ಗಾನ
7: ವಿಧ ವಿಧದ ಅವಳು ನುಡಿಸುತ್ತಿಹಳು
0: ಕಲೆ ಕೃಷಿ ಕ್ರೀಡೆ ಸಾಹಿತ್ಯ ಆರೋಗ್ಯ ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ
8: ಜೊತೆಯಲ್ಲಿ ನೀವಾರೋ ಜೊತೆಗಾರ ಕಥೆಯಲ್ಲಿ ಬಂದಂತೆ ಕಥೆಗಾರ
5: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ

ಸಮಯವಾಗಿದೆ 7:03:40. ಭಾನುವಾರದ ಈ ಕಾರ್ಯಕ್ರಮಗಳನ್ನ ನಾನು ನಿಮ್ಮ ಜೊತೆಗೆ ಪ್ರಸಾರ ಮಾಡ್ತಾ ಇದ್ದೀನಿ, ನಿಮ್ಮ ಗೆಳತಿ ಮಂಜು. 7:05 ಪ್ರದೇಶ ಸಮಾಚಾರ ಇರುತ್ತೆ. ನಂತರ ಭಾವಸ್ಪಂದನದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಹೆಸರಿಗಾಗಿ ಕೆಲಸ ಮಾಡಬಾರದು, ಕೆಲಸಕ್ಕೆ ಹೆಸರು ಬರುವಂತೆ ಕೆಲಸ ಮಾಡಬೇಕು. ಆಗ ಕೆಲಸಕ್ಕೆ ಯಶಸ್ಸು, ಕೆಲಸಗಾರರಿಗೆ ಶ್ರೇಯಸ್ಸು. ಹೌದು, ಈ ಆಶಯದೊಂದಿಗೆ ಇವತ್ತಿನ ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗಲಿ ಅಂತ ನಮ್ಮ ಕನ್ನಡ ಕಾಮನಬಿಲೆಯಿಂದ ಹಾರೈಸ್ತಾ ಶುಭೋದಯ, ಶುಭ ಮುಂಜಾನೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಯೂಟ್ಯೂಬ್ ಯೋಗಥಾನ್, ಕೇಂದ್ರ ಆಯುಷ್ ಸಚಿವಾಲಯದಿಂದ ಯೋಗ ಸಪ್ತಾಹಕ್ಕೆ ಇಂದು ಬೆಳಗ್ಗೆ 6:15ಕ್ಕೆ ಚಾಲನೆ. ಜಾಗತಿಕ ಬಿಕ್ಕಟ್ಟಿನ ಮಧ್ಯೆಯೂ ಕೇಂದ್ರದಿಂದ ಕರ್ನಾಟಕದ ರೈತರಿಗೆ ಅಗತ್ಯ ರಸಗೊಬ್ಬರ ಪೂರೈಕೆ, ಸಚಿವ ಪ್ರಹ್ಲಾದ್ ಜೋಶಿ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಣೆಯ ಚಂದ್ರನ ಲ್ಯಾಂಡರ್ ಅಭಿವೃದ್ಧಿಪಡಿಸಲು ಇಸ್ರೋ ಸಿದ್ಧತೆ. ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಧ್ಯೇಯದೊಂದಿಗೆ 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಇಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ಗೆ ಚಾಲನೆ ನೀಡಿದೆ. ಗಿನ್ನೆಸ್ ದಾಖಲೆಗಾಗಿ ಸಾಪ್ತಾಹಿಕ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ರಾವ್ ಗಣಪತ್ರಾವ್ ಜಾಧವ್ ಪಾಲ್ಗೊಂಡಿದ್ದು, ಯೋಗ ಗುರು ಸೌರಭ್ ಬೋತ್ರ ಯೋಗಥಾನ್ ನೇತೃತ್ವ ವಹಿಸಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಕೇಂದ್ರ ಸರ್ಕಾರ ಕರ್ನಾಟಕದ ರೈತರಿಗೆ ಮುಂಗಾರು ಹಂಗಾಮಿಗೆ ಅಗತ್ಯ ರಸಗೊಬ್ಬರವನ್ನು ಪೂರೈಸಿದ್ದು ಲಭ್ಯತೆಯನ್ನು ಖಾತ್ರಿಪಡಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಸಚಿವರು ಮಾಹಿತಿ ನೀಡಿದ್ದು, ಯೂರಿಯಾ 3,13,000 ಮೆಟ್ರಿಕ್ ಟನ್, ಡಿಎಪಿ ರಸಗೊಬ್ಬರ 2,57,000 ಮೆಟ್ರಿಕ್ ಟನ್ ಲಭ್ಯತೆ ಖಚಿತಪಡಿಸಲಾಗಿದೆ, ಎನ್ಪಿಕೆಎಸ್ 5,06,000 ಮೆಟ್ರಿಕ್ ಟನ್ ಲಭ್ಯವಿದೆ. ವಾಸ್ತವದಲ್ಲಿ ಮುಂಗಾರು ಹಂಗಾಮಿಗೂ ಮುನ್ನವೇ ಕರ್ನಾಟಕಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಪೂರೈಸಲಾಗಿತ್ತು. ದಾಸ್ತಾನು ದಂಧೆ, ಕಾಳಸಂತೆ ಮಾರುಕಟ್ಟೆ ಮಾರಾಟ ಮತ್ತು ಸಬ್ಸಿಡಿ ರಸಗೊಬ್ಬರಗಳ ದುರುಪಯೋಗವನ್ನು ತಡೆಗಟ್ಟದೆ ರೈತರಿಗೆ ಅಗತ್ಯವಿರುವ ಕಡೆ ದಾಸ್ತಾನು ಒದಗಿಸದೇ ಇರುವುದು ರಾಜ್ಯ ಸರ್ಕಾರದ ವೈಫಲ್ಯವಾಗಿದೆ ಎಂದು ಸಚಿವ ಜೋಶಿ ಟೀಕಿಸಿದ್ದಾರೆ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಿಸಬಲ್ಲ ಚಂದ್ರನ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಲಿದೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಿಎಸ್ಐಆರ್ ರೈಸ್ ಕಾನ್ಕ್ಲೇವ್ನಲ್ಲಿ ಮಾತನಾಡಿದ ಅವರು, ಸೌರಶಕ್ತಿ ಚಾಲಿತ ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ. 200 ದಿನಗಳವರೆಗೆ ಚಂದ್ರನ ಮೇಲೆ ಬದುಕಬಲ್ಲ ಚಂದ್ರನ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲು ಇಸ್ರೋ ಈಗ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಲಿದೆ ಎಂದರು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ ತಾಂತ್ರಿಕ ಸಹಕಾರದ 40 ಕ್ಷೇತ್ರಗಳನ್ನು ಗುರುತಿಸಿದೆ. ಆ ಪೈಕಿ 17 ಕ್ಷೇತ್ರಗಳನ್ನು ಈಗಾಗಲೇ ಮೊದಲ ಹಂತದಲ್ಲಿ ಅನುಷ್ಠಾನಕ್ಕೆ ಅನುಮೋದಿಸಲಾಗಿದೆ ಎಂದು ವಿ ನಾರಾಯಣನ್ ಹೇಳಿದರು. ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಆಕ್ಸಿಯಂ 4 ಕಾರ್ಯಾಚರಣೆ ಸಮಯದಲ್ಲಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ನಡೆಸಿದ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪ್ರಯೋಗಗಳ ಹಿನ್ನೆಲೆ ಇಸ್ರೋ ಜೈವಿಕ ತಂತ್ರಜ್ಞಾನ ಇಲಾಖೆಯೊಂದಿಗೆ ಸಹ ಕೆಲಸ ಮಾಡುತ್ತಿದೆ. 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳನ್ನು ಸ್ವಂತ ಆದಾಯದಲ್ಲಿ ಖರೀದಿಸಿ ಸಂಗ್ರಹಿಸಿರುವ ಅಪರೂಪದ ಪುಸ್ತಕ ಪ್ರೇಮಿ ಪದ್ಮಶ್ರೀ ಪುರಸ್ಕೃತ ಮಂಡ್ಯ ಜಿಲ್ಲೆ ಪಾಂಡವಪುರದ ಅಂಕೇಗೌಡರು ಧಾರವಾಡದ ಮನೋಹರ ಗ್ರಂಥಮಾಲೆಯ ಅಟ್ಟಕ್ಕೆ ಭೇಟಿ ನೀಡಿ ಸಂತಸ ವ್ಯಕ್ತಪಡಿಸಿದರು. ಪದ್ಮಶ್ರೀ ಜಿಬಿ ಜೋಶಿ ಅವರಿಂದ ಸ್ಥಾಪಿತವಾದ ಮನೋಹರ ಗ್ರಂಥಮಾಲೆಯ ಪ್ರಕಟಣೆಗಳನ್ನು ಪ್ರಬಂಧಕ ಸಮೀರ್ ಜೋಶಿ ಪರಿಚಯಿಸಿದರು. ಪುಸ್ತಕ ಭಂಡಾರವನ್ನು ವೀಕ್ಷಿಸಿ ಅಭಿಮಾನ ವ್ಯಕ್ತಪಡಿಸಿದ ಅಂಕೇಗೌಡರು ಮಕ್ಕಳಿಗೆ ಪುಸ್ತಕಗಳನ್ನೇ ಉಡುಗೊರೆಯಾಗಿ ನೀಡುವಂತೆ ಮನವಿ ಮಾಡಿದರು.
1: ಸ್ನೇಹಿತರೆ, ಕಂಪ್ಯೂಟರ್ ಯುಗ ಬಂದಿದೆ, ಇನ್ನು ಪುಸ್ತಕವನ್ನು ಯಾರೂ ಮುಟ್ಟೋದಿಲ್ಲ. ಆದ್ದರಿಂದ ಮುಂದೆ ಏನು ಅನ್ನೋದು ನಿಮ್ಮ ಆಲೋಚನೆ ಇರಬಹುದು. ಒಂದು ಮಾತು ಸತ್ಯ ಹೇಳ್ತೇನೆ, ಏನೇ ಅಲ್ಲೋಲ್ ಕಲ್ಲೋಲ ಆದ್ರೂ ಜನ ಮರಳಿ ಪುಸ್ತಕ ಲೋಕಕ್ಕೆ ಬರ್ತಾರೆ, ಬರಲೇಬೇಕು. ಒಂದು ಕುವೆಂಪು ಮಳೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಳಿಕೆ ಪುಸ್ತಕ ನಾವು ಕಂಪ್ಯೂಟರ್ ಕುಂತ್ಕೊಂಡು ಓದ್ತೀವಿ ಅಂದ್ರೆ ಅದು ಹೇಗಿರ್ಬೋದು ಅಂತ ನೀವು ನೋಡಿ. ಅದೇ ಬದಲು ಪುಸ್ತಕ ಹಿಡ್ಕೊಂಡು ಅದನ್ನ ಓದ್ದಾಗ ಆಗೋ ಆನಂದ ಇದು ಅಂತ ನಮ್ಮ ಮಕ್ಕಳನ್ನ ಸಾಧ್ಯವಾದಷ್ಟು ಓದೋದ್ರ ಕಡೆಗೆ ಸೆಳೆತ ಮಾಡೋಣ. ಮೊಬೈಲ್ ಇದೆಯಲ್ಲ, ಅದನ್ನ ದೂರ ಎಸೆದು ಸಾಹಿತ್ಯದ ಕಡೆ ಗಮನ ಕೊಡಿ ಅಂತ ನಾವು ಹೇಳೋಣ. ಈ ಧಾರವಾಡ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಾಗ ಮೈ ಪುಡುಕಿತಾಯ್ತು. ಯಾಕೆಂದ್ರೆ ಒಂದು ಕಾಲದಲ್ಲಿ ಧಾರವಾಡ ಸಾಹಿತಿಗಳ ಒಂದು ಲೋಕ ಆಗಿತ್ತು. ಒಂದು ಕಲ್ಲು ಎಸೆದು ಯಾವ ಕಲ್ಲು ಹೋಗಿ ಸಾಹಿತಿಗಳ ಮನೆ ಮೇಲೆ ಬೀಳ್ತಾ ಇತ್ತು ಅಂತ ಸ್ಥಳದಲ್ಲಿ ನಾನು ಇವತ್ತು ಭೇಟಿ ಮಾಡಿ ತಮ್ಮನ್ನೆಲ್ಲ ಇದು ಮಾಡಿದ್ದೀನಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಾನವೀಯತೆಯ ಒಂದು ಹನಿ, ರಕ್ತ ನೀಡಿ ಜೀವಗಳನ್ನು ಉಳಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಸ್ವಯಂ ಪ್ರೇರಿತ ರಕ್ತದಾನಿಗಳ ಔದಾರ್ಯ ಪ್ರತಿದಿನ ಅಮೂಲ್ಯ ಮಾನವ ಜೀವಗಳನ್ನು ಉಳಿಸುತ್ತಿದೆ. ಹೀಗಾಗಿ ಲಕ್ಷಾಂತರ ಸ್ವಯಂ ಸೇವಕ ರಕ್ತದಾನಿಗಳ ಉದಾರತೆಗೆ ಜಾಗತಿಕವಾಗಿ ಗೌರವ ಸಲ್ಲಿಸುವ ದಿನ. ಈವರೆಗೆ 124 ಬಾರಿ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿರುವ ಧಾರವಾಡದ ಖ್ಯಾತ ಪ್ರಸೂತಿ ಹಾಗೂ ಸ್ತ್ರೀ ಆರೋಗ್ಯ ತಜ್ಞ ಡಾ ಸಂಜೀವ್ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕಾಗಿ ರಕ್ತದಾನದ ಮಹತ್ವ ತಿಳಿಸಿದ್ದಾರೆ.
5: ವೈದ್ಯಕೀಯ ವಿಜ್ಞಾನದಲ್ಲಿ ಆಗಿರುವ ಅನೇಕ ಸಂಶೋಧನೆಗಳು ಮತ್ತು ಅಧ್ಯಯನಗಳ ಪರಿಣಾಮವಾಗಿ ಇಂದು ನಾವು ಮನುಷ್ಯರು ನಮ್ಮ ಜೀವಿತಾವಧಿ ಮುಗಿಯುವ ಮೊದಲು ಅಥವಾ ತೀರಿಕೊಂಡ ಬಳಿಕವೂ ಕೂಡ ಇನ್ನೊಬ್ಬರಿಗೆ ಹಲವು ರೀತಿಯಿಂದ ಸಹಾಯ ಮಾಡುವಂತಹ ಸಾಧ್ಯತೆಗಳು ಇಂದು ಹೆಚ್ಚುತ್ತಿವೆ. ಸತ್ತ ಬಳಿಕ ದೇಹದಾನ ಮಾಡುವುದು ಒಂದು ರೀತಿಯಾದರೆ, ಜೀವಂತವಿರುವಾಗಲೇ ಒಬ್ಬ ವ್ಯಕ್ತಿ ಕಿಡ್ನಿ, ಲಿವರ್ ಮುಂತಾದ ಅಂಗಗಳನ್ನು ದಾನ ಮಾಡಬಹುದು. ಇದರ ಜೊತೆಗೆ ಇನ್ನೊಂದು ಮಹತ್ವದ ದಾನವೆಂದರೆ ಅದು ರಕ್ತದಾನ. ರಕ್ತದಾನದ ವಿಶೇಷವೇನೆಂದರೆ ಒಬ್ಬ ವ್ಯಕ್ತಿ ಮತ್ತೆ ಮತ್ತೆ ರಕ್ತದಾನ ಮಾಡಬಹುದು. ಒಬ್ಬ ಆರೋಗ್ಯವಂತ ವ್ಯಕ್ತಿ 18 ವಯಸ್ಸಿನಿಂದ ಪ್ರಾರಂಭಿಸಿ 65 ವಯಸ್ಸಿನವರೆಗೂ, ಅವರು ಪುರುಷರಾಗಿರಬಹುದು, ಮಹಿಳೆಯಾಗಿರಬಹುದು, ಅವರು ಆರೋಗ್ಯವಂತರಾಗಿದ್ದರೆ ಪ್ರತಿ 4 ರಕ್ತದಾನ ಮಾಡಿ ಅವಶ್ಯಕತೆ ಇರುವಂತಹವರಿಗೆ ಕೆಂಪು ರಕ್ತ ಕಣಗಳನ್ನು ಕೊಡೋದಾಗಿರಬಹುದು, ಪ್ಲಾಸ್ಮಾ ಕೊಡೋದಾಗಿರಬಹುದು, ಹೀಗೆ ಹಲವು ರೀತಿಯಲ್ಲಿ ಸಹಾಯ ಮಾಡುವುದು ಸಾಧ್ಯವಿದೆ. ರಕ್ತದಾನ ಮಾಡುವುದರಿಂದ ರಕ್ತದಾನ ಮಾಡುವ ವ್ಯಕ್ತಿಗೂ ಲಾಭವಾಗುತ್ತದೆ, ರೋಗಿಗೂ ಲಾಭವಾಗುತ್ತದೆ.
0: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವ್ಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತನಿಧಿ ರಕ್ತದೂತ ಎಂಬ ವಿಶಿಷ್ಟ ಸೇವೆ ಆರಂಭಿಸಿದೆ. ರಕ್ತದ ತುರ್ತು ಅವಶ್ಯಕತೆ ಇರುವವರು 9353632822 ಸಂಖ್ಯೆಗೆ ಕರೆ ಮಾಡಿದರೆ ಕೇವಲ 100 ರೂಪಾಯಿ ಹೆಚ್ಚುವರಿಯಾಗಿ ಪಡೆದು ರಕ್ತದೂತರು ಸ್ಥಳಕ್ಕೆ ಆಗಮಿಸಿ ರಕ್ತವನ್ನು ನೀಡುತ್ತಾರೆ. ರಕ್ತದೂತ ಸೇವೆ ಬಗ್ಗೆ ರಾಷ್ಟ್ರೋತ್ಥಾನ ರಕ್ತನಿಧಿಯ ಸಂಚಾಲಕ ದತ್ತಮೂರ್ತಿ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
6: ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಇದೊಂದು ಸೇವಾ ಸಂಸ್ಥೆ. 2010 ಪ್ರಾರಂಭವಾದ ಸಂಸ್ಥೆ. ಸುಮಾರು 2500 ಯೂನಿಟ್ ಪ್ರತಿ ತಿಂಗಳು ನಾವು ರಕ್ತವನ್ನ ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಗದಗ ಮತ್ತು ಅಕ್ಕಪಕ್ಕದ ಎಲ್ಲಾ ತಾಲೂಕು ಜಿಲ್ಲೆಗಳಲ್ಲಿ ಕೊಡ್ತಾ ಇದೀವಿ. December 2015 ರಕ್ತದೂತ ಸೇವೆ ಅಂತ ಹೇಳಿ ಪ್ರಾರಂಭ ಮಾಡಿದೀವಿ. ಅನೇಕ ಆಸ್ಪತ್ರೆಗಳಿಗೆ ರಕ್ತದ ಅವಶ್ಯಕತೆ ಇದ್ದಾಗ ಯಾವ ಬ್ಲಡ್ ಬ್ಯಾಂಕ್ಗೆ ಹೋಗಬೇಕು, ಅವೈಲೇಬಿಲಿಟಿ ಎಲ್ಲಿದೆ ಅಂತ ಹೇಳಿ ಗೊತ್ತಿರೋದಿಲ್ಲ ಆಸ್ಪತ್ರೆದವರಿಗೂ. ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದೀವಿ, ಮೊಬೈಲ್ ನಂಬರ್ ಆಸ್ಪತ್ರೆಗಳಿಗೆ. ಫೋನ್ ಬಂದ ತಕ್ಷಣ ನಮ್ಮ ಸಿಬ್ಬಂದಿ ಹಿಂದ್ಗಡೆಗೆ ಒಂದು ಐಸ್ ಪ್ಯಾಕ್ ಇರುವಂತಹ ಒಂದು ಬಾಕ್ಸ್ ಅನ್ನ ತೆಗೆದುಕೊಂಡು ಆಸ್ಪತ್ರೆಗೆ ಹೋಗಿ ಬ್ಲಡ್ ಸ್ಯಾಂಪಲ್ ಮತ್ತು ಹಾಸ್ಪಿಟಲ್ ಲೆಟರ್ ತೆಗೆದುಕೊಂಡು ಬ್ಲಡ್ ಬ್ಯಾಂಕಿಗೆ ಬಂದು ಅವು ಎರಡು ಕ್ರಾಸ್ ಮ್ಯಾಚಿಂಗ್ ಮಾಡಿ ಮತ್ತೆ ಆಸ್ಪತ್ರೆಗೆ ಮುಗಿಸುವ ಒಂದು ವ್ಯವಸ್ಥೆ, ನೂತನ ಸೇವೆಯನ್ನ ಪ್ರಾರಂಭ ಮಾಡಿದೀವಿ. ಬಹಳ ಒಳ್ಳೆ ಸ್ಪಂದನೆ ಇದೆ ಎಲ್ಲಾ ಆಸ್ಪತ್ರೆಗಳದ್ದು. ಇನ್ನೂ ಅನೇಕ ಆಸ್ಪತ್ರೆಗಳಿಗೆ ಇದನ್ನ ವಿಸ್ತರಣೆ ಮಾಡ್ತಾ ಇದೀವಿ. 15 ಬೆಳಗ್ಗೆ 8 ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ನೀಲಿಜಿನ್ ರೋಡ್ ನಲ್ಲಿ ರಕ್ತದಾನ ಶಿಬಿರ ಜಾಗೃತಿಗಾಗಿ ನಡಿಗೆ ಕಾರ್ಯಕ್ರಮ. 2000 ಸಂಖ್ಯೆಯ ಸ್ಕೂಲ್ ಸ್ಟೂಡೆಂಟ್ಸ್ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ತಾರೆ. ರಕ್ತದಾನ ಮಾಡೋಣ, ಮಿತ್ರರನ್ನು ಕರ್ಕೊಂಡು ರಕ್ತದಾನಕ್ಕೆ.
0: ಕೃಷಿ ಹೊಂಡದಲ್ಲಿ ಮುಳುಗಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ ದುರ್ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ತೊಗರಿಘಟ್ಟ ಗ್ರಾಮದಲ್ಲಿ ಸಂಭವಿಸಿದೆ. ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸೇವಾ ಆಡಳಿತ ದಿನಾಚರಣೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯೂಟ್ಯೂಬ್ ಯೋಗಾಥಾನ್, ಕೇಂದ್ರ ಆಯುಷ್ ಸಚಿವಾಲಯದಿಂದ

0: ಯೋಗ ಸಪ್ತಾಹಕ್ಕೆ ಇಂದು ಬೆಳಗ್ಗೆ 6:15 ಚಾಲನೆ. ಜಾಗತಿಕ ಬಿಕ್ಕಟ್ಟಿನ ಮಧ್ಯೆಯೂ ಕೇಂದ್ರದಿಂದ ಕರ್ನಾಟಕದ ರೈತರಿಗೆ ಅಗತ್ಯ ರಸಗೊಬ್ಬರ ಪೂರೈಕೆ, ಸಚಿವ ಪ್ರಹ್ಲಾದ್ ಜೋಶಿ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಣೆಯ ಚಂದ್ರನ ಲ್ಯಾಂಡರ್ ಅಭಿವೃದ್ಧಿಪಡಿಸಲು ಇಸ್ರೋ ಸಿದ್ಧತೆ. ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರಿಗೂ.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಹೌದು, ಇದು ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3 ಕನ್ನಡ ಕಾಮನಬಿಲ್ಲು. ಹೌದು, ಇವತ್ತು ಜೂನ್ 14 ವಿಶ್ವ ರಕ್ತದಾನಿಗಳ ದಿನಾಚರಣೆ. ರಕ್ತದ ಅಗತ್ಯತೆ ಹೆಚ್ಚಿದೆ, ಹಾಗೆ ರಕ್ತದಾನಿಗಳ ಕೊರತೆ ಕೂಡ ಹೆಚ್ಚಿದೆ ಸ್ನೇಹಿತರೆ. ಇದರ ಬಗ್ಗೆ ನಾವು ಗಮನವನ್ನು ವಹಿಸಬೇಕು, ಇದರ ಬಗ್ಗೆ ಮಾತಾಡೋಣ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಇನ್ನೀಗ ಕೇಳೋಣ ಭಾವಸ್ಪಂದನ.
1: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
3: ಎದೆ ತುಂಬಿ ಹಾಡಿದೆನು ಬಂದು ನಾನು,
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ,
1: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ.
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ, ಮುಂದೆ ಏನು? ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ. ಏನೋ ಮಾತಾಡ್ತಿದ್ಯಾ? ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
5: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 acres ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in
6: ಅಥವಾ ಕಾಲ್ 9916253458.
7: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಭಾವಸ್ಪಂದನದಲ್ಲಿ NS ಲಕ್ಷ್ಮೀನಾರಾಯಣ ಭಟ್ಟರ ರಚನೆಯ ಭಾವಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳನ್ನು.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ.

0: ಇದ್ದಾರೆ. ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ, ನವೋದ್ಯಮ ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನೋವೇಟ್ಸ್ ಒಂದು ಪ್ರಮುಖ ವೇದಿಕೆಯಾಗಿದೆ. ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಮತ್ತು G7 ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದಕ್ಕೂ ಮುನ್ನ ನೈಸ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅನಿವಾಸಿ ಭಾರತೀಯರು ಆತ್ಮೀಯವಾಗಿ ಸ್ವಾಗತ ಕೋರಿದರು. ಚಂದ್ರನ ಘನೀಕರಿಸುವ ಹವಾಮಾನದಿಂದ ಚಂದ್ರನ ಲ್ಯಾಂಡರ್ ಅನ್ನು ರಕ್ಷಿಸುವ ಸುಧಾರಿತ ಕೃತಕ ತಾಪನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಸಹಯೋಗ ಹೊಂದಿದ್ದೇವೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ CSIR RISE ಕಾನ್ಕ್ಲೇವ್ ಉದ್ದೇಶಿಸಿ ಮಾತನಾಡಿದ ಇಸ್ರೋ ಮುಖ್ಯಸ್ಥರು, ಸೌರಶಕ್ತಿಯಿಂದ ಇಂಧನ ಪಡೆದ ಚಂದ್ರಯಾನ 3 ಲ್ಯಾಂಡರ್ ವಿಕ್ರಮ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸಿದ್ದಾರೆ. ಇಸ್ರೋ ಈಗ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಿ ಚಂದ್ರನ ಮೇಲೆ 200 ದಿನಗಳವರೆಗೆ ಬದುಕಬಲ್ಲ ಚಂದ್ರ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲಿದೆ ಎಂದು ಹೇಳಿದ್ದಾರೆ. ಇರಾನ್ ಜೊತೆಗಿನ ಯುದ್ಧವನ್ನು ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ ಹಾಕಲಾಗುವುದು ಮತ್ತು ಆನಂತರ ತಕ್ಷಣವೇ ಹರ್ಮುಜ್ ಜಲಸಂಧಿಯನ್ನು ಎಲ್ಲಾ ದೇಶಗಳಿಗೂ ಕೂಡ ತೆರೆಯಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಇನ್ನೊಂದೆಡೆ ಒಪ್ಪಂದ ನಿರೀಕ್ಷೆಯಂತೆ ಆಗದಿದ್ದರೆ ಅಂತಿಮ ಪರ್ಯಾಯ ಮಾರ್ಗದಂತೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ನಡುವೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವುದು ತಕ್ಷಣ ನಡೆಯುವ ಸಾಧ್ಯತೆ ಇಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಭಗೈ ಹೇಳಿದ್ದಾರೆ. ಒಪ್ಪಂದ ಇಂದು ಆಗುವ ಸಾಧ್ಯತೆ ಇಲ್ಲ ಮತ್ತು ಮುಂಬರುವ ದಿನಗಳಲ್ಲಿ ನಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಾದ್ಯಂತ ಶಿಕ್ಷಣ, ಕೌಶಲ್ಯ, ನಾವೀನ್ಯತೆ ಮತ್ತು ನವೋದ್ಯಮಗಳಂತಹ ನೂತನ ಸಂಸ್ಕೃತಿಯನ್ನು ಘೋಷಣೆ ಮಾಡಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡ ವಿವಿಧ ನೀತಿಗಳಿಂದಾಗಿ ಭಾರತ ವಿಶ್ವದ 2ನೇ ಅತಿದೊಡ್ಡ ಉನ್ನತ ಶಿಕ್ಷಣದ ಜಾಲವನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳೊಂದಿಗೆ 3ನೇ ಅತಿದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ. 60 ದಶಲಕ್ಷಕ್ಕಿಂತಲೂ ಹೆಚ್ಚು ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಮೂಲಕ ಅಗಾಧ ಬೆಳವಣಿಗೆ ಸಾಧಿಸಲಾಗಿದೆ. 120 ದಶಲಕ್ಷಕ್ಕೂ ಹೆಚ್ಚು ಮುದ್ರಾ ಸಾಲಗಳು ಮತ್ತು 300ಕ್ಕೂ ಹೆಚ್ಚು ಬಾಹ್ಯಾಕಾಶ ನವೋದ್ಯಮಗಳು ಇಂದಿನ ಯುವಕರು ಉದ್ಯೋಗ ಸೃಷ್ಟಿಕರ್ತರು ಎಂಬುದಕ್ಕೆ ಪುರಾವೆಯಾಗಿವೆ ನಿಂತಿದೆ ಎಂದು ಹೇಳಿದ್ದಾರೆ. ಐಐಟಿ ಮತ್ತು ಏಮ್ಸ್ ಸೇರಿದಂತೆ 1200ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು, 1000ಕ್ಕೂ ಹೆಚ್ಚು ಖೇಲೋ ಇಂಡಿಯಾ ಕೇಂದ್ರಗಳು ಮತ್ತು 34 ರಾಜ್ಯ ಶ್ರೇಷ್ಠತಾ ಕೇಂದ್ರಗಳೊಂದಿಗೆ ಯುವಕರು ಕ್ರೀಡಾಕ್ಷೇತ್ರದಲ್ಲಿ ಅದಮ್ಯ ಸಾಧನೆ ಮೆರೆಯುತ್ತಿದ್ದಾರೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಭಾರತೀಯ ನೌಕಾ ಸಂಸ್ಥೆಯ ಅತ್ಯಾಧುನಿಕ ಯುದ್ಧ ನೌಕೆ ಐಎನ್ಎಸ್ ತರ್ಕಶ್ ಸೆಷಲ್ಸ್ ಪೋರ್ಟ್ ವಿಕ್ಟೋರಿಯಾವನ್ನು ತಲುಪಿದೆ. ನೈಋತ್ಯ ಹಿಂದೂ ಮಹಾಸಾಗರ ವಲಯದಲ್ಲಿ ನಿಯೋಜನೆಗೊಂಡಿರುವಂತಹ ಈ ನೌಕೆಯು ಪ್ರವಾಸದ ಭಾಗವಾಗಿ ಸೆಷಲ್ಸ್ ತೀರಕ್ಕೆ ಆಗಮಿಸಿದೆ. ಕೋಲ್ಕತ್ತಾದಲ್ಲಿ ನವೀಕರಣಗೊಂಡಿರುವಂತಹ ಸೆಷಲ್ಸ್ ಕರಾವಳಿ ಕಾವಲು ಪಡೆಯ PS ಜೋರೋ ಆಸ್ಟರ್ ನೌಕೆಗೆ ಭಾರತದಿಂದ ಸೆಷಲ್ಸ್ವರೆಗಿನ ಸಮುದ್ರಯಾನದಲ್ಲಿ ಐಎನ್ಎಸ್ ತರ್ಕಶ್ಗೆ ಯಶಸ್ವಿಯಾಗಿ ಬೆಂಗಾವಲು ಸೇವೆ ಒದಗಿಸಿದೆ. ಈ ಉಭಯ ನೌಕೆಗಳ ಜಂಟಿ ಯಾನವು ಹಡಗು ನಿರ್ಮಾಣ ಮತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಭಾರತ ಮತ್ತು ಸೆಷಲ್ಸ್ ನಡುವೆ ಇರುವಂತಹ ದೀರ್ಘಕಾಲೀನ ಕಡಲ ಸಹಭಾಗಿತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹಿಮಾಚಲ ಪ್ರದೇಶ ಅಸೋಸಿಯೇಷನ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಮಳೆಯಿಂದ ಬಾಧಿತವಾದ 3 ಪಂದ್ಯಗಳ ಕ್ರಿಕೆಟ್ ಸರಣಿಯ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡ ಆಫ್ಘಾನಿಸ್ತಾನ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 195 ರನ್ಗಳನ್ನು ಬೆನ್ ಹತ್ತಿದಂತಹ ಭಾರತ ತಂಡ 22.5 ಓವರ್ಗಳಲ್ಲಿ ಗುರಿಯನ್ನು ತಲುಪಿತು. ಭಾರತದ ನಾಯಕ ಶುಭ್ಮನ್ ಗಿಲ್ 66 ಎಸೆತಗಳಲ್ಲಿ ಅಜಯ 84 ರನ್ನನ್ನು ಗಳಿಸಿದರು. ಮೊದಲು ಬ್ಯಾಟಿಂಗ್ ಮಾಡಿದ ಆಫ್ಘಾನಿಸ್ತಾನದ ತಂಡ 24.5 ಓವರ್ಗಳಲ್ಲಿ 194 ರನ್ಗಳಿಗೆ ಆಲ್ ಔಟ್ ಆಯಿತು. ಶುಭ್ಮನ್ ಗಿಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಆಫ್ಘಾನಿಸ್ತಾನ ಪರ ರಹಮಾನುಲ್ಲಾ ಗುರ್ಬಾಸ್ 51

ಎಸೆತಗಳಲ್ಲಿ 102 ರನ್ ಗಳಿಸುವ ಮೂಲಕ ಅದ್ಭುತ ಶತಕವನ್ನು ಸಿಡಿಸಿದರು. ಭಾರತದ ಪರ ಚೊಚ್ಚಲ ಆಟಗಾರ ಹರ್ಷ್ ದುಬೆ ಮತ್ತು ಗುರ್ನೂರ್ ಬ್ರಾರ್ ತಲಾ 3 ವಿಕೆಟ್ಗಳನ್ನು ಕಬಳಿಸಿದರು. ಭಾರತ ಮತ್ತು ಆಫ್ಘಾನಿಸ್ತಾನ ತಂಡ ನಡುವಿನ 2ನೆಯ ಏಕದಿನ ಪಂದ್ಯ ಜೂನ್ 17 ಲಕ್ನೋದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಅಮೆರಿಕ ನ್ಯೂಜರ್ಸಿಯ ಮೆಟ್ಲೈಫ್ ಕ್ರೀಡಾಂಗಣದಲ್ಲಿ ನಡೆದಂತಹ ಸಿ ಗುಂಪಿನ ಪಂದ್ಯದಲ್ಲಿ ಬ್ರೆಜಿಲ್ ತಂಡ ಮೊರಾಕೋ ವಿರುದ್ಧ 1-1 ಡ್ರಾದ ಜೊತೆಗೆ ತನ್ನ ಅಭಿಯಾನವನ್ನು ಆರಂಭ ಮಾಡಿತು. ಬ್ರೆಜಿಲ್ ಪರವಾಗಿ ವಿನಿಸಿಯಸ್ ಜೂನಿಯರ್ 32ನೆಯ ನಿಮಿಷದಲ್ಲಿ ಸಮಬಲದ ಗೋಲನ್ನು ಗಳಿಸಿದರು. ಇದಕ್ಕೂ ಮೊದಲು ಅಮೆರಿಕ ತಂಡ ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ ಕ್ರೀಡಾಂಗಣದಲ್ಲಿ ಕತಾರ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ನಡುವಿನ ಬಿ ಗುಂಪಿನ ಪಂದ್ಯದಲ್ಲಿ 1-1 ಡ್ರಾನಲ್ಲಿ ಕೊನೆಗೊಂಡಿತು. ಈ ನಡುವೆ ಇಂದು ನಡೆಯುವ ಡಿ ಗುಂಪಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮತ್ತು ಟರ್ಕಿ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಪಂದ್ಯ 9:30 ಆರಂಭವಾಗಲಿದೆ. ಜರ್ಮನಿ ಮತ್ತು ಕುರಕಾವೋ ತಂಡಗಳ ನಡುವೆ ನಡೆಯುವಂತಹ ಈ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭಗೊಳ್ಳಲಿದೆ. ಐಸಿಸಿ ಮಹಿಳಾ T20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬ್ಯಾಸ್ಟನ್ನಲ್ಲಿ ಗ್ರೂಪ್ ಎ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧ ತನ್ನ ಅಭಿಯಾನವನ್ನು ಆರಂಭ ಮಾಡಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಆರಂಭವಾಗಲಿದೆ. ಭಾರತ ತಂಡ ಮಹಿಳಾ T20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಪ್ರಬಲ ದಾಖಲೆಯನ್ನು ಹೊಂದಿದ್ದು ಆಡಿದ 16 ಪಂದ್ಯಗಳಲ್ಲಿ 13 ಪಂದ್ಯಗಳನ್ನು ಗೆದ್ದಿದೆ. ಇಂದು ನಡೆಯುವ ಮತ್ತೊಂದು ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡ ಬಾಂಗ್ಲಾದೇಶ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 10:30 ಆರಂಭವಾಗಲಿದೆ. ಇದಕ್ಕೂ ಮೊದಲು ಇಂಗ್ಲೆಂಡ್ನ ಸೌತ್ಹ್ಯಾಂಟನ್ನಲ್ಲಿ ಇಂದು ನಡೆದಂತಹ ಬಿ ಗುಂಪಿನ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಹಾಲಿ ಚಾಂಪಿಯನ್ ನ್ಯೂಜಿಲೆಂಡ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ನ್ಯೂಜಿಲೆಂಡ್ ತಂಡ 6 ವಿಕೆಟ್ಗಳನ್ನಷ್ಟಕ್ಕೆ 162 ರನ್ ಗಳಿಸಲು ಶಕ್ತವಾಯಿತು. ಈ ಗುರಿಯನ್ನು ಬೆನ್ನತ್ತಿದಂತಹ ವೆಸ್ಟ್ ಇಂಡೀಸ್ ತಂಡ 1 ಚೆಂಡು ಬಾಕಿ ಇರುವಾಗಲೇ ತನ್ನ ಗುರಿಯನ್ನು ತಲುಪಿತು. ಶಮೈನ್ ಕ್ಯಾಂಪೆಲ್ 90 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಮತ್ತೊಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ತನ್ನ T20 ವಿಶ್ವಕಪ್ ಅಭಿಯಾನವನ್ನು ಆರಂಭಿಸಿತು. ನಿನ್ನೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆದಂತಹ ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 65 ರನ್ಗಳ ಜಯವನ್ನು ದಾಖಲಿಸಿತು. ಆಸ್ಟ್ರೇಲಿಯಾ 8 ವಿಕೆಟ್ನಷ್ಟಕ್ಕೆ 172 ರನ್ ಗಳಿಸಲು ಹೋರಾಡಿತ್ತು. ಈ ಗುರಿಯನ್ನು ಬೆನ್ನತ್ತಿದಂತಹ ಪ್ರೋಟಿಯಸ್ 16.4 ಓವರ್ಗಳಲ್ಲಿ 107 ರನ್ ಗಳಿಸಿತು. ಜಾರ್ಜಿಯಾ ವೇರ್ಹ್ಯಾಮ್ 22 ಎಸೆತಗಳಲ್ಲಿ 32 ರನ್ ಗಳಿಸಿ ಆಲ್ರೌಂಡ್ ಪ್ರದರ್ಶನ ನೀಡಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಬಿ ಗುಂಪಿನ ಪಂದ್ಯದಲ್ಲಿ ಸ್ಕಾಟ್ಲ್ಯಾಂಡ್ ನಿನ್ನೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ಐರ್ಲೆಂಡ್ ತಂಡವನ್ನು 40 ರನ್ ಗಳಿಂದ ಮಣಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಸ್ಕಾಟ್ಲೆಂಡ್ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ಗೆ 161 ರನ್ ಗಳಿಸಿತು. ನಂತರ ಐರ್ಲೆಂಡ್ 19.1 ಓವರ್ಗಳಲ್ಲಿ 121 ರನ್ ಗಳಿಗೆ ಆಲ್ಔಟ್ ಆಯಿತು. ಸ್ಕಾಟ್ಲೆಂಡ್ ನಾಯಕಿ ಕ್ಯಾಥರಿನ್ ಬ್ರೈಸ್ 60 ರನ್ ಗಳಿಸಿ 2 ವಿಕೆಟ್ಗಳನ್ನು ಪಡೆದು ಆಲ್ರೌಂಡ್ ಪ್ರದರ್ಶನ ನೀಡಿದ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಾರಿಗೆ ಸಚಿವಾಲಯ ವಿಶೇಷ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ದೇಶದಾದ್ಯಂತ ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯವನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೈಗೊಂಡಿದೆ ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನ ನೈಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ಭಾರತ್ ಇನೋವೇಟ್ಸ್ ಉದ್ಘಾಟನೆ. ಇರಾನ್ ಜೊತೆಗಿನ ಯುದ್ಧ ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಶಯ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬ್ರೆಜಿಲ್ ಮೊರಾಕೋ ನಡುವಿನ ಸಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

ಹೌದು, ಹೀಗೆ ಕಾಡುವಂತಹ ಭಾವಗೀತೆಗಳು ಪ್ರಸಾರ ಆಗ್ತಾಯಿದೆ. ಭಾವ ಸ್ಪಂದನದಲ್ಲಿ ಮನಸ್ಸಿನ ಭಾವನೆಗಳು ಸ್ಪಷ್ಟವಾಗಿ ಅರಳಿರುವಂತಹ ಭಾವಗೀತೆಗಳನ್ನ ಕೇಳ್ತಾ ಇದ್ವಿ. ಮನಸ್ಸಿಗೆ ಅತ್ಯಂತ ಆಪ್ತ ಎನಿಸೋ, ಏಕಾಂತಕ್ಕೆ ಕಳಿಸೋ ಹಾಗೆ ಸನಿಹಕ್ಕೆ ಕಳಿಸುವಂತಹ ಭಾವಗೀತೆಗಳು ಇವು. ಪ್ರತಿದಿನ ಕೇಳ್ಬೋದು ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲಲ್ಲಿ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ

0: ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
2: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
2: ಅಯ್ಯೋ, ನಿಂಗೂ ಬಂತಾ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
2: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 8:32:50. ಭಾನುವಾರದ ಈ ಸಮಯದಲ್ಲಿ ನಿಮ್ಮ ಜೊತೆಯಾಗಿರಲು ನಿಮ್ಮ ಗೆಳತಿ ಮಂಜು. ಹಲೋ ಕರ್ನಾಟಕ, ಹೌದು ಹಲೋ ಕರ್ನಾಟಕಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಏನು ವಿಶೇಷ ಅಂತೀರಾ? ಖಂಡಿತ ವಿಶೇಷವಾದ ದಿನ ಇದು. ವಿಶ್ವ ರಕ್ತದಾನಿಗಳ ದಿನಾಚರಣೆ ಇವತ್ತು. ವಿಶೇಷ ವಿಶೇಷಿತರು ಕೂಡ ನಮ್ಮ ಜೊತೆ ಮಾತಾಡ್ತಾರೆ. ನೀವು ಕೂಡ ನಮ್ಮ ಜೊತೆಯಾಗಿರಿ. ಸದಾ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3 ಕಂಪನಾಂಕಗಳು.

0: ಹೌದು ಸ್ನೇಹಿತರೆ, ಜೂನ್ 14 ವಿಶ್ವ ರಕ್ತದಾನಿಗಳ ದಿನ, ಅತ್ಯಂತ ಮಹತ್ವದ ದಿನ. ಇಂದು ಸಮಾಜದಲ್ಲಿ ರೋಗಿಗಳಿಗೆ ರಕ್ತದ ಅಗತ್ಯತೆ ಹೆಚ್ಚಿದೆ. ವಿಪರ್ಯಾಸ ಅಂದರೆ ರಕ್ತದಾನಿಗಳ ಕೊರತೆ ಕೂಡ ಹೆಚ್ಚಿದೆ. ಕೇವಲ ಬೆರಳೆಣಿಕೆಯವರು ಮಾತ್ರ ಈ ರಕ್ತದಾನದ ಕಾರ್ಯದಲ್ಲಿ ಅವರನ್ನು ತೊಡಗಿಸ್ಕೊಂಡಿದ್ದಾರೆ. ಅಂಥವರಲ್ಲಿ ಒಬ್ಬರು ಇವತ್ತು ನಮ್ಮ ಕನ್ನಡ ಕಾಮನಬಿಲ್ನಲ್ಲಿ ಫೋನ್ ಕರೆಯಲ್ಲಿದ್ದಾರೆ. ಮಾತಾಡಿಸೋಣ ಅವ್ರನ್ನ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ. ಕನ್ನಡ ಕಾಮನಬಿಲ್ಲಿಗೆ ಹೆಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ವಿಜಯ್ ಜಾಗಿರ್ದಾರ್ ಅವರಿಗೆ
1: ಧನ್ಯವಾದಗಳು.
0: ನಮ್ಮ ಕೇಳುಗರಿಗೆ ನಿಮ್ಮ ಒಂದು ಪರಿಚಯ ಮಾಡಿಕೊಡೋಣ ಅಂತ ಹೇಳೋದಾದರೆ, ನೀವು ಸುಮಾರು ಬಹಳ ವರ್ಷಗಳಿಂದ ಈ ಒಂದು ರಕ್ತದಾನ ಕಾರ್ಯದಲ್ಲಿ, ಅಂದರೆ ರಕ್ತದಾನವನ್ನು ನೀಡೋ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ನೀವು ಅಧ್ಯಾಪಕರು ವೃತ್ತಿಯಲ್ಲಿ. ಇವತ್ತು ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ, ನೀವು ಜೊತೆಯಾಗಿರೋದು ನಮಗೆ ನಿಜವಾಗ್ಲೂ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು. ಒಂದು ಸಂಖ್ಯೆಯಲ್ಲಿ ಹೇಳಬೇಕು ಅಂತ ಆದರೆ, ಸುಮಾರು 75 ಹೆಚ್ಚು ಬಾರಿ ರಕ್ತವನ್ನು ನೀಡಿ ನೀವು ಹಲವು ಜನರ ಪ್ರಾಣವನ್ನು ಉಳಿಸುವಂತಹ ಕಾರ್ಯದಲ್ಲಿ ವಿಜಯ್ ನೀವು ಇದ್ದೀರಾ. ನಿಮಗೆ ನಮ್ಮ ಮನದಾಳದ ಅಭಿನಂದನೆಗಳು.
1: ಧನ್ಯವಾದಗಳು, ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
0: ವಿಜಯ್ ಅವರೇ, ನೀವು ನಮ್ಗೆ ಹೇಳಿ, ರಕ್ತ ಅನ್ನೋದು ಎಷ್ಟು ಮುಖ್ಯ?
1: ರಕ್ತ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನಾವು ಬೆಂಗಳೂರಿನ ಒಂದು ಜಯದೇವ ಆಸ್ಪತ್ರೆಗೋ ಅಥವಾ ಕಿದ್ವಾಯಿ ಆಸ್ಪತ್ರೆಗೋ, ಯಾವುದೇ ಆಸ್ಪತ್ರೆ, ಶಂಕರ ಆಸ್ಪತ್ರೆಗೋ, ಅಲ್ಲಿ ಹೋಗಿ ಒಂದು 10 ನಾವು ಬ್ಲಡ್ ಬ್ಯಾಂಕ್ ಮುಂದೆ ನಿಂತ್ಕೊಂಡ್ಬಿಟ್ರೆ ನಮಗೆ ತಕ್ಷಣಕ್ಕೆ ಅರ್ಥ ಆಗ್ಬಿಡುತ್ತೆ. ನಾವು ಎಷ್ಟೇ ಅದು ವರ್ಣಿಸಿದ್ರು ಅದು ಪದಗಳು ಸಾಲಲ್ಲ. ಅದ್ರ ಬದಲಾಗಿ ನಾವು ಒಂದು ಬ್ಲಡ್ ಬ್ಯಾಂಕ್ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ರೆ ನಮ್ಗೆ ಅದರದ್ದು ಅಗತ್ಯತೆ ಎಷ್ಟಿರುತ್ತೆ, ಅದಕ್ಕೆ ಎಷ್ಟು ಪರದಾಡ್ತಾ ಇರ್ತಾರೆ ಜನ, ಯಾವುದೋ ಊರಿಂದ ಬಂದಿರ್ತಾರೆ, ಅವ್ರಿಗೆ ಊರ್ ಪರಿಚಯ ಇರಲ್ಲ, ಜನ ಪರಿಚಯ ಇರಲ್ಲ, ಬ್ಲಡ್ ಬ್ಯಾಂಕ್ನವರು ನೀವು ಯಾರು ಅರೇಂಜ್ ಮಾಡಿ ಬ್ಲಡ್ ಅಂತಿರ್ತಾರೆ. ಅವರು
0: ಒಂದು ಸಂದಿಗ್ಧ ಪರಿಸ್ಥಿತಿ ಇರುತ್ತೆ.
1: ಹ್ಞೂ, ತುಂಬಾ ಸಂದಿಗ್ಧ ಪರಿಸ್ಥಿತಿ ಇರುತ್ತೆ. ಆಮೇಲೆ ನಮ್ಮಲ್ಲೇ ನಾವು ಸಹ ಹಲವಾರು ಬಾರಿ ನಮ್ಮ ಬಂಧು ಮಿತ್ರರಲ್ಲಿ ಯಾರೋ ತಕ್ಷಣಕ್ಕೆ ಅಡ್ಮಿಟ್ ಆಗಿರ್ತಾರೆ ಆಸ್ಪತ್ರೆಗೆ, ಅವ್ರು ಬ್ಲಡ್ ಅರೇಂಜ್ ಮಾಡಿ ಅಂತ ಒಂದ್ ಮಾತು ಹೇಳ್ಬಿಡ್ತಾರೆ. ಅವಾಗ ನಾವು ನಮ್ಮ ಪಾಡು ಏನಾಗಿರುತ್ತೆ ಅಂತ ನಾವು ಒಂದ್ಸರಿ ನಮ್ಮ ಬಂಧು ಮಿತ್ರರಲ್ಲೇ ಯಾರು ಇದನ್ನ ಅನುಭವಿಸಿದ್ರೆ, ಅವ್ರನ್ನ ಕೇಳಿದ್ರೆ ನಮ್ಗೆ ತುಂಬಾ ಅರಿವಾಗ್ಬಿಡುತ್ತೆ, ಅಯ್ಯೋ ಎಷ್ಟು ಮುಖ್ಯನಪ್ಪ ಇದು ಅಂತ.
0: ಆದ್ರೆ ಈ ಕಾರ್ಯದಲ್ಲಿ ತಮ್ಮಂತಾವ್ ತೊಡಗಿಸ್ಕೊಂಡವ್ರು ತುಂಬಾನೇ ಕಡಿಮೆ ಅಂತ ಹೇಳ್ತೀರ?
1: ಅದು ಹೌದು ಹಾಗೂ ಅಲ್ಲ. ಯಾರು ತೊಡಗಿಸ್ಕೊಂಡಿರ್ತಾರೋ ಅವರು 100 ಬಾರಿ ಕೊಟ್ಟರವರು ನನಗೆ ಆತ್ಮೀಯರು ಹಲವಾರು ಗೊತ್ತಿದ್ದಾರೆ. 200, 300, 400 ದಾಟಿರೋರು ಇದ್ದಾರೆ, ಅದನ್ನೂ ಹೌದು. ಆದ್ರೆ ಇನ್ನೊಂದ್ ಕಡೆ ನೋಡೋದಾದ್ರೆ ಕೊಡೋರೆ ಕೊಡ್ತಿರ್ತೀವಿ ಅನ್ನೋ ಒಂದು ಮನೋಭಾವನೆ ಇರುತ್ತೆ. ಅದು ಹೌದು ಸಹ, ಅದು ನಿಜ ಕೂಡ ಹೌದು. ಮತ್ತು ಯಾರು ಕೊಡಲ್ವೋ ಅವರು ಅವ್ರ ಮನಸ್ಸೇ ಮಾಡೋದಿಲ್ಲ ಕೊಡೋದಕ್ಕೆ. ಮತ್ತು ಕೆಲವೊಂದ್ಸರಿ ಅವ್ರಿಗೆ ಬೇಕಾದಾಗ ಮಾತ್ರ, ಅವ್ರ ಬಂಧುಗಳಲ್ಲಿ ಯಾರಿಗಾರು ತುಂಬಾ ಅಗತ್ಯ ಇದ್ದಾಗ ಮಾತ್ರ ಒಂದ್ಸರಿ ಕೊಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಸೊ ಈ ತರನು ಕಾಣ್ತೀವಿ. ಕೆಲವೊಬ್ರು ಭಯ, ಅಂಜಿಕೆ ಇವೆಲ್ಲ ಇರುತ್ತೆ. ಅಯ್ಯೋ ಬೇಡಪ್ಪ, ನಾನ್ ಸರಿಗಿದ್ರೆ ಸಾಕು, ಇನ್ನೊಬ್ರು ಇದ್ ಮಾಡೋದು ಯಾಕೆ, ಬೇರೆಯವ್ರ ತಂಟೆಗೆ ಹೋಗೋದು ಬೇಡ ಅಂತ ಸುಮ್ನೆ ಇರೋರು, ತಟಸ್ಥವಾಗಿರೋರು ಅನೇಕರು ಇರ್ತಾರೆ. ಹೀಗಿರುತ್ತೆ.
0: ನೀವು ಎಷ್ಟು ವರ್ಷದಿಂದ ಈ ಕಾರ್ಯದಲ್ಲಿದ್ದೀರಾ ವಿಜಯ್ ಅವರೇ?
1: ನಾನು ಸುಮಾರು 25 ಈ ಕಾರ್ಯದಲ್ಲಿದ್ದೀನಿ. ಮೊದಲನೇ ಸರಿ ನಾನು ಕೊಟ್ಟಿದ್ದು ನಮ್ಮ ರಾಮಯ್ಯ ಕಾಲೇಜ್ನಲ್ಲಿ. ನಾನು ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಾ ಇರ್ಬೇಕಾದ್ರೆ ಒಂದು ರಾಮಯ್ಯ ಅವರ ಬರ್ತ್ಡೇ ಇತ್ತು. ಆ ದಿವಸ ನಾವೆಲ್ಲರೂ ಮಿತ್ರರು ಸೇರ್ಕೊಂಡು ಕೊಟ್ವಿ, ಒಂದು ಹುಮ್ಮಸ್ಸಲ್ಲಿ ಕೊಟ್ವಿ. ಅದು ನನ್ನ ಮೊದಲನೇ ರಕ್ತದಾನ ಆಗಿತ್ತು.
0: ಅಂದ್ರೆ ಸುಮಾರು 25 ಮೇಲಾಗಿದೆ.
1: ಸುಮಾರು 25 ಮೇಲಾಗಿದೆ.
0: 75 ಹೆಚ್ಚು ಸಲ ನೀವು ರಕ್ತವನ್ನು ಕೊಟ್ಟಿದ್ದೀರಾ. ನಿಮ್ಮ ಆರೋಗ್ಯ ಸದೃಢವಾಗಿದೆ ಅಂತ ನಮಗೆ ನಿಮ್ಮ ವಾಯ್ಸ್ ಅಲ್ಲೇ ಗೊತ್ತಾಗ್ತಾ ಇದೆ. ಇವತ್ತು ವಿಶ್ವ ರಕ್ತದಾನಿಗಳ ದಿನಾಚರಣೆ, ಇದಕ್ಕೆ ಒಂದು ಅರಿವನ್ನು ಮೂಡಿಸ್ಬೇಕು ಅಂತ ನಮ್ಮ ಹಲೋ ಕರ್ನಾಟಕದಲ್ಲಿ ಒಂದು ಹಾಡಿನ ನಂತರ ಮತ್ತೆ ನಾನು ನಿಮ್ಮೊಂದಿಗೆ ಮಾತಾಡ್ತೀನಿ.

0: ಇವತ್ತಿನ ಹಲೋ ಕರ್ನಾಟಕದಲ್ಲಿ ವಿಶ್ವ ರಕ್ತದಾನಿಗಳ ಮಹತ್ವನ ತಿಳಿಸೋಕೆ ನಮ್ಮ ಜೊತೆಯಾಗಿದ್ದಾರೆ ವಿಜಯ್ ಜಾಗೀರ್ದಾರ್ ಅವರು. ಮಾತಾಡೋಣ ಅವ್ರ ಜೊತೆ. ಸರ್, ಮತ್ತೊಮ್ಮೆ ಸ್ವಾಗತ.
1: ಧನ್ಯವಾದ.
0: ಸರ್, ನೀವು ಹೇಳ್ತಾ ಇದ್ರಿ ಈ ಸಂಖ್ಯೆ, ರಕ್ತದಾನಿಗಳ ಸಂಖ್ಯೆ ಬಹಳ ಕಡಿಮೆ ಕೂಡ ಇದೆ ಅಂತ, ಯಾಕೆ ಮುಂದೆ ಬರಲ್ಲ?
1: ಹಲವಾರು ಬಗೆಯ ಅವರಿಗೆ ಸಂಕೋಚಗಳಿರುತ್ತೆ, ಭಯ ಇರುತ್ತೆ, ಈ ಕಾರಣಗಳಿಂದ ಅನೇಕರು ಮುಂದೆ ಬರಲ್ಲ.
0: ಅಂದ್ರೆ ನಮ್ಮ ಆರೋಗ್ಯದ ಮೇಲೆ ಏನಾದ್ರು ಸಮಸ್ಯೆ ಆಗುತ್ತೆ ಅಂತ, ಆ ರೀತಿ ಏನಾದ್ರು ಭಯ ಆತಂಕ?
1: ಆ ರೀತಿ ಆತಂಕ ಇರುತ್ತೆ. ಕೊಟ್ಬಿಟ್ರೆ ನಮ್ಮ ದೇಹದಲ್ಲಿ ಏನಾದ್ರು ರಕ್ತ ಕಡಿಮೆ ಆಗ್ಬಿಡುತ್ತೇನೋ ಅನ್ನೋ ಒಂದು ಸಂದೇಹ ಇರುತ್ತೆ.
0: ನಿಜ ಏನು ಹಾಗಾದ್ರೆ, ರಕ್ತ ಕೊಡೋದ್ರಿಂದ ನಮ್ಮ ಆರೋಗ್ಯ ಹೇಗಿರುತ್ತೆ? ನಿಮ್ಮ ಆರೋಗ್ಯ ಹೇಗಿದೆ?
1: ರಕ್ತ ಕೊಡೋದ್ರಿಂದ ನಮ್ಮ ಉಲ್ಲಾಸ, ಉತ್ಸಾಹ, ಚೈತನ್ಯ, ನೆಮ್ಮದಿ ಎಲ್ಲಾನು ಸಮೃದ್ಧಿಯಾಗಿರುತ್ತೆ ಮಾತ್ರ ಹೇಳಬಲ್ಲೆ. ಯಾಕಂತಂದ್ರೆ ನಮ್ಮ ದೇಹದಲ್ಲಿ ನಾವು ರಕ್ತ ದಾನ ಮಾಡಿದಾಗ ನಮ್ಮ ಪ್ರಕೃತಿದತ್ವವಾಗಿ ನಮ್ಮ ದೇಹದಲ್ಲಿ ಹೊಸ ರಕ್ತ ಸೃಷ್ಟಿಯಾಗುತ್ತೆ, ಈ ಹೊಸ ರಕ್ತ ಉತ್ಪತ್ತಿ ಆಗುತ್ತೆ. ಈ ರಕ್ತ ನಮ್ಗೆ ಹೊಸ ಒಂದು ಹೊಸ ಜೀವನನೇ ಕೊಡುತ್ತೆ ಅಂತ ಹೇಳ್ಬೋದು. ಹೀಗಾಗಿ ನಾವು ಸಾಧಾರಣವಾಗಿ ನಮ್ಮ ರಕ್ತದಾನಿಗಳ ಗುಂಪಲ್ಲಿ ಯಾರು ಒಂಥರ ಪೇಚ್ ಮೋರೆಯವರಾಗಿ ಅಥವಾ ಓಡಾಡ್ಕೊಂಡು ಜೀವನ ಮಾಡೋದಾಗಲಿ ನಾನು ಯಾರು ಕಂಡೇ ಇಲ್ಲ. ಎಲ್ಲಾರು ಉತ್ಸಾಹದಿಂದ ನಗ್ನಗ್ತಾ ಅವರು ಕಷ್ಟದಲ್ಲೇ ಇರ್ತಾರೆ. ಎಲ್ರು ನಾವು ಏನೋ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ. ಆದ್ರೆ ಒಬ್ರನ್ನೊಬ್ರನ್ನ ನೋಡಿದಾಗ ನಾವು ಎಷ್ಟು ಆನಂದದಿಂದ ಇರ್ತೀವಿ ಅಂದ್ರೆ ನಮ್ ಕಷ್ಟ ಇದೆ ಅನ್ನೋದೇ ನಮ್ಗೆ ಮರ್ತ ಹೋಗ್ಬಿಡುತ್ತೆ. ಅಷ್ಟು ಸುಂದರವಾಗಿರುತ್ತೆ ಈ ರಕ್ತದಾನಿಗಳ ಗುಂಪು.
0: ಆಹಾ, ಈಗ ನಾವು ರಕ್ತ ಕೊಡಬೇಕು ಅಂತಂದ್ರೆ ನಮ್ಗೆ ಇಷ್ಟ ಏನೋ ಇದೆ, ಇಚ್ಛೆ ಇದೆ, ಏನ್ ಮಾಡ್ಬೇಕು, ಯಾರನ್ನ ಮೊದಲು ಸಂಪರ್ಕ ಮಾಡ್ಬೇಕು?
1: ನಿಮ್ಮ ಹತ್ತಿರದ ಯಾವ್ದಾದ್ರು ಒಂದು ಆಸ್ಪತ್ರೆಗೆ ಹೋಗಿ, ಅಲ್ಲಿ ರಕ್ತ ಕೇಂದ್ರ ಇರುತ್ತಲ್ಲ, ಅಲ್ಲಿ ಹೋಗಿ, ಇದು ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಟ್ರಾನ್ಸ್ಫ್ಯೂಷನ್ ಅಂತ ಇರುತ್ತೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ, ಇಲ್ಲ ಬ್ಲಡ್ ಬ್ಯಾಂಕ್ಸ್ ಇರ್ತವೆ, ಅಲ್ಲಿ ಹೋಗ್ಬಿಟ್ಟು ನೀವು ನಾವು ರಕ್ತ ಕೊಡ್ತೀವಿ, ಕೊಡೋ ಒಂದು ನಮ್ಗೆ ಉದ್ದೇಶ ಇದೆ ಅಂದ ತಕ್ಷಣ ಅವ್ರ ತಕ್ಷಣ ಗೌರವನು ತಗೊಳ್ಳಲ್ಲ. ನಮ್ದು ಕನಿಷ್ಠವಾದ ನಮ್ ಬಿ ಪಿ ಚೆಕ್ ಮಾಡ್ತಾರೆ, ಮತ್ತೆ ಹಿಮೋಗ್ಲೋಬಿನ್ ಅದು ಒಂದು ಬೇಸಿಕ್ ಟೆಸ್ಟ್ ಮಾಡ್ತಾರೆ. ಅದು ಮಾಡಿ ನಾವು ಆರೋಗ್ಯವಾಗಿದ್ದೀವಿ ಅಂತ ಅವ್ರು ದೃಢಪಡಿಸ್ಕೊಂಡೇ ನಮ್ಮ ರಕ್ತನ ಅವರು ತಗೊಳ್ತಾರೆ. ಮತ್ತು ಮೊದಲನೇ ಬಾರಿ ನಾನು ರಕ್ತದಾನ ಮಾಡ್ತಾ ಇದ್ದೀನಿ ಅಂತಂದಾಗ ಅವ್ರಿಗೆ ಹೇಳ್ಬೇಕಾಗತ್ತೆ. ಹೇಳಿದಾಗ ಅವರು ನಮ್ಗೆ ಕೌನ್ಸಿಲ್ ಮಾಡ್ತಾರೆ, ನೋಡಿ ಈ ತರ ಇರುತ್ತೆ ರಕ್ತದಾನ, ಒಂದ್ 5-10 ನಿಮಿಷದ ಪ್ರೊಸೀಜರ್ ಅಷ್ಟೇ, ನೀವೇನೋ ಆತಂಕ ಪಡೋದಿಲ್ಲ, ಸುಮ್ನೆ ನಿಮ್ ಪಾಡಿಗೆ ನೀವು ನೀವು 5 ನಿಮಿಷದಲ್ಲೇ ಮುಗ್ದೋಗತ್ತೆ ಅಂತ ಅವರು ಕೌನ್ಸಿಲ್ ಮಾಡಿ, ಮತ್ತು ರಕ್ತದಾನ ಮಾಡಿದ್ಮೇಲೆ ಏನೇನು ನಾವು ಜಾಗರೂಕತೆ ಮುಂದೆ ವಹಿಸ್ಬೇಕು ಅನ್ನೋದು ಕೂಡ ಅವ್ರು ನಮ್ಗೆ ಚೆನ್ನಾಗಿ ತಿಳಿಸ್ಕೊಡ್ತಾರೆ.
0: ಸುಮಾರು ಕನಿಷ್ಠ ಎಷ್ಟು ತಿಂಗಳಿಗೆ ಒಂದ್ಸಲಿ ರಕ್ತವನ್ನು ಕೊಡ್ಬೋದು?
1: ಪುರುಷರಾದ್ರೆ 3 ತಿಂಗಳಿಗೆ ಒಂದ್ಸರಿ ರಕ್ತ ಕೊಡ್ಬೋದು, ಸ್ತ್ರೀಯರು 4 ತಿಂಗಳಿಗೆ ಒಂದ್ಸರಿ ರಕ್ತ ಕೊಡ್ಬೋದು. ಮತ್ತು ಇದರಲ್ಲಿ ಹಲವು ರಕ್ತ ಕೊಡೋದ್ರಲ್ಲೂ ಕೂಡ ಹಲವು ಬಗೆಗಳಿದೆ. ಇದು ನಾವು 3 ತಿಂಗಳಿಗೆ 4 ತಿಂಗಳಿಗೆ ಅಂತ ಹೇಳಿದ್ನಲ್ಲ, ಅದು ಹೋಲ್ ಬ್ಲಡ್ ಅಂತ ಅಂದ್ಬಿಟ್ಟು, ಅದು ನಾವು ಸಾಧಾರಣವಾಗಿ ನಾವು ಯಾರು ಪೇಪರ್ ಅಲ್ಲಿ ನೋಡಿರ್ತೀವಿ ರಕ್ತದಾನ ಮಾಡ್ತಾರೆ ಫೋಟೋಗಳೆಲ್ಲ, ಅದ್ರಲ್ಲಿ ಒಂದ್ ಪೌಚ್ ಇರುತ್ತೆ, ಪಕ್ಕದಲ್ಲಿ ಮಲಗಿರ್ತಾರೆ, ಅದು ಹೋಲ್ ಬ್ಲಡ್ ಅನ್ನೋದು. ಮತ್ತೆ ಇನ್ನೊಂದ್ ಬಗ್ಗೆ ಇದೆ ಪ್ಲೇಟ್ಲೆಟ್ಸ್ ಡೊನೇಷನ್ ಅಂತ ಅಂದ್ಬಿಟ್ಟು, ಇನ್ನೊಂದು ಮೂರನೇ ಬಗ್ಗೆ WBC ಹೋಲ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್ ಅಂತ ಅದು ಒಂದಿದೆ. ಇವೆಲ್ಲದಕ್ಕೂ ಸುಮಾರು 1 ಗಂಟೆ ಅಷ್ಟು ಸಮಯ ಹಿಡಿಯುತ್ತೆ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಮಾತಾಡ್ಬೋದಾ?
0: ಮಾತಾಡಿ. ಸಮಯ 8:48 ಆಗಿದೆ. ಇವತ್ತು ವಿಶ್ವ ರಕ್ತದಾನಿಗಳ ದಿನಾಚರಣೆ, ಆದ್ರಿಂದ ಇದ್ರ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ಬೇಕು. ನೀವು ನಮ್ಮ ಜೊತೆ ಆಗಿದ್ದೀರಾ, ಖಂಡಿತ ಹಂಚ್ಕೊಳ್ಳಿ ಮಾಹಿತಿಯನ್ನ.
1: ಹೋಲ್ ಬ್ಲಡ್ ಅನ್ನೋದು ನೀವು ಪ್ರಾರಂಭ ಮಾಡಿದಾಗ ನೀವು ಹೋಲ್ ಬ್ಲಡ್ 3 ತಿಂಗಳಿಗೆ ಒಂದ್ಸರಿ ಆತರ ನೀವು ಕೊಟ್ಟು ಒಂದು 2-3 ಸರಿ ಕೊಟ್ಟು ನೋಡಿ, ನಿಮ್ಗೆ ಇದೇನಪ್ಪ 5 ನಿಮಿಷದ ಕೆಲ್ಸ, ಇದೇನ್ ದೊಡ್ಡ ಕೆಲ್ಸ ಅಲ್ವೇ ಅಲ್ಲ ಅಂತ ನಿಮ್ಗೊಂದು ಆತ್ಮವಿಶ್ವಾಸ ಬರುತ್ತೆ. ಆ ಆತ್ಮವಿಶ್ವಾಸ ಬಂದ್ಮೇಲೆ ನಿಮ್ಗೆ ಆಸಕ್ತಿ ಇತ್ತು ಅಂತಂದ್ರೆ, ಈಗ ಬ್ಲಡ್ ಅಲ್ಲೇ ಒಂದು ಕಾಂಪೊನೆಂಟ್ಸ್ ಅಂತ ಇರ್ತವೆ, ಅದರಲ್ಲಿ ಪ್ಲಾಸ್ಮಾ ಅಂತ ಇರುತ್ತೆ, ಪ್ಲೇಟ್ಲೆಟ್ಸ್ ಅಂತ ಇರುತ್ತೆ, WBCs ಅಂತ ಇರುತ್ತೆ. ಸೊ ಇವೆಲ್ಲ ಕೂಡ ರಕ್ತದಲ್ಲಿರುವಂತ ಬೇರೆ ಬೇರೆ ಅಂಶಗಳು. ಸೊ ಇದರಲ್ಲಿ ನಾವು ಹೋಲ್ ಬ್ಲಡ್ ಡೊನೇಟ್ ಮಾಡಿದಾಗ ಈ ತಲಸೇಮಿಯಾ ಚಿಲ್ಡ್ರನ್ ಅಂತ ಇರ್ತಾರೆ, ತಲಸೇಮಿಯಾ ಅನ್ನೋದು ಒಂದು ಅದೊಂದು ರೋಗ, ಅಂತ ಮಕ್ಕಳಿಗೆ PRBCs ಪ್ಯಾಕ್ಡ್ ರೆಡ್ ಬ್ಲಡ್ ಸೆಲ್ಸ್ ಅಂತ ಇರುತ್ತೆ, ಅದರದೇ ಅಗತ್ಯತೆ ಇರುತ್ತೆ. ಈ ರೆಡ್ ಬ್ಲಡ್ ಸೆಲ್ಸ್ ನಾವು ಏನ್ ಮಾಡ್ತೇವೆ ಅಂತಂದ್ರೆ, ಅವು ನಮ್ಮ ಹಿಮೋಗ್ಲೋಬಿನ್ನ ಅವು ದೇಹದ ಎಲ್ಲೆಡೆಗೆ ಕೊಂಡೊಯ್ದು ಆಕ್ಸಿಜನ್ ನ ನಮ್ಮ ಎಲ್ಲ ದೇಹದ ಭಾಗಗಳಿಗೆ ಸಪ್ಲೈ ಮಾಡಿ ಕಾರ್ಬನ್ ಡೈಆಕ್ಸೈಡ್ ನ ಹೊತ್ತು ತಂದು ಲಂಗ್ಸ್ ಗೆ ವಾಪಸ್ ಕೊಡ್ತವೆ. ಸೊ ಈ ತಲಸೈಮಿಯ ಮಕ್ಕಳಲ್ಲಿ ಈ ಪಿ ಆರ್ ಬಿ ಸಿಸ್ ಅನ್ನೋದು ಕಡಿಮೆ ಇರೋ ಅವ್ರ ದೇಹದಲ್ಲಿ ಸರಿಯಾಗಿ ಉತ್ಪತ್ತಿ ಆಗ್ತಿರಲ್ಲ. ಸೊ ನಾವು ರಕ್ತದಾನ ಮಾಡ್ತು ಅಂತಂದ್ರೆ ಆ ರಕ್ತದಲ್ಲಿರೋಂತ ಪಿ ಆರ್ ಬಿ ಸಿಸ್ ನ ಈ ತಲಸೈಮಿಯ ಮಕ್ಕಳಿಗೆ ಕೊಡ್ತಾರೆ. ಅದರಿಂದ ಖಂಡಿತವಾಗಿಯೂ ಅವ್ರ ಆರೋಗ್ಯ ಚೇತರಿಕೆ ಆಗುತ್ತೆ. ಸೊ ಇದು ಪಿ ಆರ್ ಬಿ ಸಿಸ್ ಬಗ್ಗೆ, ಇದು ಒಂದು ಬಗೆ. ಮತ್ತೆ ಇದು ಪ್ಲೇಟ್ಲೆಟ್ಸ್ ಅನ್ನೋದು ಈಗ ನಮ್ಗೇನಾದ್ರು ಸಣ್ಣದಾಗ ಒಂಚೂರು ಗಾಯ ಆಗುತ್ತೆ, ಗಾಯ ಆದಾಗ ಸ್ವಲ್ಪ ರಕ್ತ ಹೊರಗೆ ಬರುತ್ತಲ್ಲ, ಬಂದು ಒಂದ್ ಎರಡ್ ನಿಮಿಷಕ್ಕೆ ತಂತಾನೆ ನಿಂತು ಬಿಡುತ್ತೆ.
0: ಹೌದು,
1: ಅದು ಈ ಪ್ಲೇಟ್ಲೆಟ್ಸ್ ಮಾಡುವಂತ ಕೆಲಸದಿಂದ.
0: ಅದು ಸೈನಿಕ ಅವರು ನಮ್ಮ ದೇಹದಲ್ಲಿರ್ತಾರೆ.
1: ಹಾ, ಒಂಥರ ಇದು ಇಂಟರ್ನಲ್ ಸೆಕ್ಯೂರಿಟಿ ಅಂತ ಹೇಳ್ಬೋದು ಪ್ಲೇಟ್ಲೆಟ್ಸ್. ಹಾಗೆ ಡಬ್ಲ್ಯೂ ಬಿ ಸಿಸ್ ಅದು ಎಕ್ಸ್ಟರ್ನಲ್ ಸೆಕ್ಯೂರಿಟಿ.
0: ಅಂದ್ರೆ ಒಂದು ಸಲ ರಕ್ತದಾನ ಮಾಡೋದ್ರಿಂದ ಎಷ್ಟು ಬಗೆಯ ರೋಗಿಗಳಿಗೆ ಸಹಾಯ ಆಗುತ್ತೆ ಅಂತ ನೀವು ಹೇಳ್ತೀರಾ?
1: ಖಂಡಿತವಾಗ್ಲೂ.
0: ಇಂತಹ ಒಂದು ಮಹತ್ ಕಾರ್ಯದಲ್ಲಿ ವಿಜಯ ಜಾಗಿರ್ದಾರ್ ನೀವಿದ್ದೀರಾ. ಸುಮಾರು 75 ಹೆಚ್ಚು ಬಾರಿ ರಕ್ತವನ್ನು ನೀಡಿ ನಮ್ಗೆ ಒಂದು ಏನಂದ್ರೆ ಮಾರ್ಗದರ್ಶಕರಾಗಿ, ನಮ್ಗೆ ಒಬ್ಬ ಐಕಾನ್ ಆಗಿ ನಿಂತಿದ್ದೀರಾ. ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ವಾಹಿನಿಯೊಂದಿಗೆ ಮಾತಾಡಿದ್ಕೆ ಅನಂತ ಧನ್ಯವಾದಗಳು. ಹೀಗೆ ನಿಮ್ಮ ಕಾರ್ಯ ಮುಂದುವರಿಲಿ, ನಾವು ಕೂಡ ನಿಮ್ಮ ಜೊತೆ ಆಗ್ತೀವಿ ರಕ್ತದಾನ ಮಾಡೋದ್ರಲ್ಲಿ ಅಂತ ಹೇಳ್ತಾ ಇದ್ದೀವಿ.
1: ಒಂದೆರಡು ಮಾತು
0: ನಮ್ಮ ಕೇಳುಗರಿಗೆ, ನಮ್ಮ ಯುವ ಪೀಳಿಗೆಗೆ ಹೇಳಿ ಸರ್.
1: ಯುವ ಪೀಳಿಗೆಯವರು ದಯವಿಟ್ಟು ನೀವು 1 ರೂಪಾಯಿ ಖರ್ಚಿಲ್ಲದೆ ನೀವು ಸಮಾಜ ಸೇವೆ ಮಾಡುವಂತ ಒಂದು ಸುಲಭದ ಉಪಕರಣ ಅಂತಂದ್ರೆ ರಕ್ತದಾನ. ಅದರಿಂದ ನಿಮ್ಗೆ ಶಕ್ತಿ ಇದೆ, ಸಮಯ ಇರುತ್ತೆ, ನೀವು ಒಂದು ಸತ್ಕಾರ್ಯ ಮಾಡ್ಬೇಕು, ನಮ್ಮ ಸಮಾಜಕ್ಕೆ ಸೇವೆ ಮಾಡ್ಬೇಕು, ದೇಶಕ್ಕೆ ಸೇವೆ ಮಾಡ್ಬೇಕು ಅಂತಂದ್ರೆ ದಯವಿಟ್ಟು ನೀವು ರಕ್ತದಾನ ಮಾಡುವಂತ ಅಭ್ಯಾಸವನ್ನ ಬೆಳೆಸ್ಕೊಳ್ಳಿ.
0: ರಕ್ತದಾನವನ್ನ ಮಾಡಿ ಜೀವನ ಉಳಿಸಿ ಅಂತ ನೀವು ಹೇಳ್ತಾ ಇದ್ದೀರಾ. ಖಂಡಿತ,
1: ಒಂದು ರಕ್ತದಾನ ಮಾಡಿದ್ರೆ 3 ಜನದ ಜೀವ ಉಳಿಯುತ್ತೆ. ಹಾಗಾಗಿ ದಯವಿಟ್ಟು ಇದನ್ನ ನೀವು ಪರಿಗಣಿಸಬೇಕಾಗತ್ತೆ. ಮತ್ತು ಗುಂಪುಗಳಿದೆ, ಕರುನಾಡ ರಕ್ತ ಸೈನಿಕರು ಅಂತ ಒಂದು ನಾವೇ ಒಂದು ತಂಡ ಕಟ್ಕೊಂಡಿದೀವಿ. ಅವರನ್ನ ನೀವು ಫೇಸ್ಬುಕ್ ಅಲ್ಲೋ ಅದ್ರೆಲ್ಲರೂ ನೀವು ಸಂಪರ್ಕಿಸ್ಬೋದು, ಅವರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಆಮೇಲೆ ಅಲ್ಫಾನ್ಸ್ ಕುರಿಯನ್ ಸರ್ ಅಂತ ಇದಾರೆ, ಅವ್ರು ಲಯನ್ಸ್ ಬ್ಲಡ್ ಲೈನ್ ಅಂತ ಅವ್ರು ನಡೆಸ್ತಾರೆ. ಆಮೇಲೆ ಚಂದ್ರಕಾಂತ್ ಆಚಾರ್ಯ ಸರ್ ಅಂತ ಇದಾರೆ, ಇವರೆಲ್ಲರೂ ಮಾನ್ಯರು. ಇವರು ರಕ್ತದಾನ ಕ್ಷೇತ್ರದಲ್ಲಿ ಅರಿವು ಮೂಡಿಸಂತ ಮಹತ್ವವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ.

0: ದಯವಿಟ್ಟು ಇವ್ರು ನಿಮ್ಗೆ ಏನಾದ್ರು ಸಂಕೋಚ ಇದ್ದಲ್ಲಿ ಇವ್ರನ್ನೆಲ್ಲ ಸಂಪರ್ಕಿಸಿ ಹುಡ್ಕೋದು ಇವ್ರನ್ನೆಲ್ಲ ತುಂಬಾ ಸುಲಭ ಗೂಗಲ್ ಅಲ್ಲಿ ಇದು ಮಾಡಿದ್ರೆ.
1: ಖಂಡಿತ ಸರ್, ನಿಮ್ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯ್ತು, ನಿಜವಾಗ್ಲೂ ಒಂದು ಸೌಭಾಗ್ಯ ಕೂಡ. ಖಂಡಿತ ನಾವು ನಿಮ್ಮ ಜೊತೆ ಆಗ್ತೀವಿ ಈ ಕಾರ್ಯದಲ್ಲಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ ಮಾತಾಡಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.
0: ನಿಮಗೂ ತುಂಬಾ ಹೃದಯದ ಧನ್ಯವಾದಗಳು.

ಸಮಯವಾಗಿದೆ 8:55:20. ಜೀವನವೆಂಬ ಹೋರಾಟದಲ್ಲಿ ರಕ್ತದ ಅಗತ್ಯತೆ ಕೂಡ ಹೆಚ್ಚಿದೆ, ಹಾಗೆ ರಕ್ತದಾನಿಗಳ ಅಗತ್ಯ ಕೂಡ ಹೆಚ್ಚಿದೆ. ಸ್ವಯಂ ಪ್ರೇರಿತವಾಗಿ ನಾವು ಕೂಡ ರಕ್ತದಾನವನ್ನು ಮಾಡೋಣ, ಈ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸೋಣ.

ಹೌದು, ಹಲವು ದಿನಗಳಿಂದ ರಕ್ತದಾನದ ಮಹತ್ ಕಾರ್ಯದಲ್ಲಿ ತೊಡಗಿಕೊಂಡಿರುವ ಎಲ್ಲರಿಗೂ ನಮ್ಮೆಲ್ಲರಿಂದ ನಮ್ಮೆಲ್ಲರ ಕಡೆಯಿಂದ ಅಭಿಮಾನದ ಚಪ್ಪಾಳೆ.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in.
1: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟ

0: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
4: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
3: ಏನಾಯ್ತೆ ಸವಿ?
5: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ನಿಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ನ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
4: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
5: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
3: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
6: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
7: ಚಕ್ರವ್ಯೂಹ ಇದು, ಚಕ್ರವ್ಯೂಹ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೌದು, ಸಮಯ ಆಗಿದೆ 9:54 ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಸಖತ್ ಸಾಂಗು. ನಿಮಗೆಲ್ಲ ಪ್ರೀತಿಯ ಸ್ವಾಗತ, ವೆಲ್ಕಮ್. ನಿಮ್ಮಿಷ್ಟದ ಆದರೆ ಪದೇ ಪದೇ ಕೇಳದ ಅಪರೂಪದ ಗೀತೆಗಳನ್ನ ನಿಮಗೆ ಕೇಳಬೇಕು ಅನಿಸಿದ್ರೆ ಅಥವಾ ನಮಗೆಲ್ಲ ಕೇಳಿಸ್ಬೇಕು ಅನಿಸಿದ್ರೆ ಖಂಡಿತ ಸಂದೇಶಗಳ ಮೂಲಕ ನಿಮ್ಮ ಕೋರಿಕೆಯನ್ನು ಸಲ್ಲಿಸ್ಬೋದು. ನಮ್ಮ ಸಂಖ್ಯೆ 9489091013.
2: ಸರ್

ಕಾಂತಾರ ಚಿತ್ರದಿಂದ ಹಾಡು ಪ್ರಸಾರವಾಗ್ತಾಯಿತ್ತು. ವಿಜಯಪ್ರಕಾಶ್, ಅನನ್ಯ ಭಟ್ ಹಾಗೂ ಸಂಗಡಿಕರು ಧ್ವನಿಯನ್ನು ನೀಡಿದರು. ಭರತನಹಳ್ಳಿಯಿಂದ ಪ್ರಜ್ಞಾ ಭಟ್ರವರು ಕಾಂತಾರ ಚಿತ್ರಕ್ಕಾಗಿ ಸಂದೇಶವನ್ನು ಕಳಿಸಿದರು. ಹಾಗೆ ಹುಬ್ಬಳ್ಳಿ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿಯವರು, ಸುಧಾ ಜಯಶ್ರೀ ಸುನಿಲ್ ರಾಜಶ್ರೀನಗರದಿಂದ ಭೋಪಾ ವೆಂಕಟೇಶ್ ಸಂದೇಶವನ್ನು ಕಳಿಸಿದರು. ನಾಗೇಂದ್ರ ತಾವರೆಕೆರೆ ಕುಣಿಗಲ್ನಿಂದ ಸಂದೇಶ ಕಳಿಸಿದ್ದಾರೆ. ಶಂಕರ್ ಜಗ್ಲಿ ಗಬ್ಬೂರ ರಾಯಚೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹೌದು, ನೀವು ಕೂಡ ನಿಮ್ಮಿಷ್ಟದ ಹಾಡು ಕೇಳಬೇಕು ಅನಿಸಿದ್ರೆ ಖಂಡಿತ ಸಂದೇಶವನ್ನು ಕಳಿಸ್ಬೋದು. ಈಗ ಶೈಲು ಚಿತ್ರದಿಂದ ಹಾಡು ಪ್ರಸಾರ ಆಗ್ತಾ ಇದೆ. ಎಸ್ ನಾರಾಯಣ ಅವರ ಸಾಹಿತ್ಯ, ಜಸ್ಸಿ ಗಿಫ್ಟ್ ಅವರ ಸಂಗೀತ, ಹಾಡಿದವರು ಪುನೀತ್ ರಾಜ್ಕುಮಾರ್.

ಹೌದು, ಈ ಕನ್ನಡ ಪದವನ್ನು ಕೇಳಿದವರು ಬೆಳಗಾವಿಯಿಂದ ಸವಿತಾ ವೇದ ವಿನೋದ್ ಕುಟುಂಬದವರು. ನಮಗೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಶೈಲು ಚಿತ್ರದ ಈ ಹಾಡನ್ನು ಪ್ರಸಾರ ಮಾಡಿ ಅನ್ನೋದು ಅವರ ಕೋರಿಕೆಯಾಗಿತ್ತು.

ಆಕ್ಸಿಡೆಂಟ್ ಚಿತ್ರದಿಂದ ಹಾಡು ಪ್ರಸಾರ ಮಾಡಿ ಅಂತ ನಾಗೇಶ್ ದೀಪ ಋತ್ವಿಕ್ ಬೇಲೂರು ಇಂದ ಸಂದೇಶ ಕಳಿಸಿದ್ದಾರೆ. ನಿಮ್ಮ ಹಾಡು ಪ್ರಸಾರ ಆಗ್ತಾ ಇದೆ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
4: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
5: ಒಳ್ಳೆ ಟೀಚರ್ಸ್ ಇರಬೇಕು,
4: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
3: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
6: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9962534 58.
7: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
8: ಅಮೃತಧಾರೆ ಕೋಟಿ ಜನುಮ ಜತೆಗಾತೀನಿ.
9: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
8: ಹಾಡದಿದ್ದರೆ ನನ್ನ ಹಾಡು ಕೇಳು.
10: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕ್ ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
9: ಏನ್ ಮಾಡ್ಲಿ?
10: ಏನ್ ಮಾಡ್ಲಿ?
7: FM ರೈನ್ಬೋಗೆ ಮೆಸೇಜ್ ಮಾಡಿ.
9: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು, ಸಖತ್ ಸಾಂಗು.
7: ಪ್ರತಿದಿನ ಬೆಳಗ್ಗೆ 9ಕ್ಕೆ ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
8: ಎಲ್ಲಿರಲಿ ಹೇಗಿರಲಿ ಕನ್ನಡಗೂ ನಿನಗಿರಲಿ.
11: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.
7: ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ ಸಂಗೀತ
1: ಸಿನಿಮಾ ನಾಟಕ
2: ಆಹಾರ ಆರೋಗ್ಯ
1: ಭಾಷೆ ಸಂಸ್ಕೃತಿ
2: ಪುರಾಣ ಇತಿಹಾಸ
1: ದೇಶ ಪ್ರೇಮ ಸಹಬಾಳ್ವೆ
3: ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ
1: ಮನೆ ಮನಗಳ ಸಂಗಾತಿ
0: ತಲೆಮಾರುಗಳ ಕೊಂಡಿ
1: ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ.
0: ಈ ಪಯಣ ಮುಗಿಯದಿರಲಿ.

ಸಮಯ ಆಗಿದೆ 9:32. ಇದು ಸಖತ್ ಸಾಂಗು ಕಾರ್ಯಕ್ರಮ. ನೀವೇ ನಿಮಿಷದ ಗೀತೆಗಾಗಿ ಸಂದೇಶವನ್ನು ಕಳಿಸಿ ಕೋರಿಕೆ ಮಾಡ್ಬೋದು. ಅನೇಕ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ರಾಜಮ್ಮನ್ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ರೂಪಾ, ಲಕ್ಷ್ಮೀಕಾಂತ, ತೇಜಸ್ವಿನಿ, ಯಶವಂತ್, ಚನ್ನನಕುಂಟೆ, ಶಿರಾದಿಂದ ಒಂದು ಹಾಡಬೇಕು, ಪ್ರಸಾರ ಮಾಡ್ತೀರಾ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಎನ್ ಜಿ ಬಸವರಾಜು ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಅವಿನಾಶ್, ಅಂಜಲಿ, ಅದಿತಿ ಸಿಂಗ್ ಚಾಮರಾಜಪೇಟೆಯಿಂದ, ಹಾಗೆ ಶಿವಮೊಗ್ಗ ಜಿಲ್ಲೆಯಿಂದ ಪದ್ಮಶ್ರೀಧರ್ ಪನ್ನಗ ಸಂದೇಶ ಕಳಿಸಿದ್ದಾರೆ. ಸೌಭಾಗ್ಯ ರಾಜಾನುಕುಂಟೆಯಿಂದ ಸಂದೇಶ ಕಳಿಸಿದ್ದಾರೆ. ಪದ್ಮಜಾ ಶರತ್ ಭೀಡೆ ಹಂಪಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಅಥಣಿಯಿಂದ ಶಿವಲೀಲಾ, ಶ್ರೀಶೈಲ ತೇಲಿ, ಆದಿತ್ಯ ತೇಲಿ ಅವರು ಸಂದೇಶ ಕಳಿಸಿದ್ದಾರೆ. ಹೌದು, ನಿಮ್ಮಿಷ್ಟದ ಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ರಣಧೀರ ಚಿತ್ರದ ಹಾಡು ಪ್ರಸಾರ ಆಗ್ತಾ ಇದೆ, ಕೇಳಿ.

ಹೌದು, ಸ್ನೇಹಲೋಕ ಚಿತ್ರದಿಂದ ಹಾಡು ಪ್ರಸಾರ ಆಯಿತು. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಮಗೆ ಈ ಹಾಡು ಬೇಕು ಆ ಹಾಡು ಬೇಕು ಅಂತ ಅನೇಕ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ, ಹರೀಶ್ ಮಲ್ಲೇಶ್ವರಂನಿಂದ, ವೆಂಕಟೇಶ್ ತೂಬಿನಕೆರೆ ಮಂಡ್ಯದಿಂದ ಸಂದೇಶ ಕಳಿಸಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬಾಯಿಂದ ಹ್ಯಾಪಿ ಸಂಡೇ ಅಂತ ವಿಜಯ್ ಕುಮಾರ್ ಅವರು ಹೊನ್ನವಳ್ಳಿ ತಿಪ್ಟೂರಿಂದ ಸಂದೇಶ ಕಳಿಸಿದ್ದಾರೆ. ಕುಷ್ಟಕಿಯಿಂದ ಚಂದ್ರಶೇಖರ್ ಸಿಂಹಾಸನ ಇವರು ಸಂದೇಶ ಕಳಿಸಿದ್ದಾರೆ. ಶುಭ ಮುಂಜಾನೆ ಅಂತ ಶ್ವೇತಾ ಚಿನ್ಮಯ ಸುಮಾ ಮಹಾಂತೇಶ ಗಾಡ್ವಿಯಿಂದ ಸಂದೇಶ ಕಳಿಸಿದ್ದಾರೆ. ಈ ಹಾಡು ಪ್ರಸಾರ ಮಾಡಿ ಅಂತ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಸಿಂಧನೂರು ಸುರೇಶ್ ಬಳೂಟುಗಿ ಸಂದೇಶ ಕಳಿಸಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ಚಂದ್ರಶೇಖರ್ ಕಾನಹಳ್ಳಿ ನಮಗೊಂದು ಹುಟ್ಟುಹಬ್ಬದ ಒಂದು ಹಾಡು ಬೇಕು ಅಂತ ಸಂದೇಶ ಕಳಿಸಿದ್ದಾರೆ. ಹೌದು, ನಿಮ್ಮದೇ ನೆಚ್ಚಿನ ಹಾಡುಗಳು ಅಪರೂಪದ ಗೀತೆಗಳು ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಮೂಡಿಬರ್ತಾ ಇದೆ. ಮುಂದೆ ಕೇಳಿ ಮನೆ ದೇವರು ಚಿತ್ರದ ಈ ಹಾಡು.

ಹೌದು, ಹರ್ಷದಿಂದ ನಗ್ನಗ್ತಾ ಬಾಳಬೇಕು ನಾವು. ಹಾಗೆ ನಿಮ್ಮಿಷ್ಟದ ಗೀತೆಗಳು, ನಿಮ್ಮ ಮನಸ್ಸಿಗೆ ಸಂತೋಷ ಪಡಿಸುವಂಥ ಹಾಡುಗಳು ಪ್ರತಿದಿನ 9 ಗಂಟೆಗೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತೆ. ಅನೇಕ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಹೆಚ್ಎಎಲ್ನಿಂದ ಸೌಮ್ಯ ಶಾಂತರಾಜು ಸಂದೇಶ ಕಳಿಸಿದ್ದಾರೆ, ಮಣಿ ಅಟ್ಟೂರಿನಿಂದ ಈ ಹಾಡು ಪ್ರಸಾರ ಮಾಡ್ಬೋದಾ ಅಂತ. ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ 520 ನೀವು ಹೆಸರನ್ನು ಹಾಕಿಲ್ಲ, ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನನ್ನ ಮನೆಯವರಿಗಾಗಿ ಈ ಹಾಡು ಪ್ರಸಾರ ಮಾಡ್ಬೋದಾ ಅಂತ. ರಾಮೇಶ್ವರದಿಂದ ಈಶಾನಿ ಮಂಜುನಾಥ್ ಸಂದೇಶ ಕಳಿಸಿದ್ದಾರೆ. ಚಿತ್ರದುರ್ಗದಿಂದ ತ್ಯಾಗರಾಜ್, ಅಂಬಿಕಾ, ನಿಶ್ವಿಕ್ ನಾಯಕ್, ಅರ್ಜುನ್ ನಾಯಕ್, ಸವಿತಾಬಾಯಿ, ಪಂಚಯ್ಯನಹಟ್ಟಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಒಂದು ಸೊಗಸಾದ ಹಾಡು ಪ್ರಸಾರ ಮಾಡಿ ಅಂತ ಕಡವಿನ ಹೊಸಹಳ್ಳಿ ಗ್ರಾಮದಿಂದ ರವಿ ಟೈಲರ್ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮಗಾಗಿ ಒಂದು ಹಾಡು ಅಂತ ರಾಮರತ್ನ ರಾಜರಾಜೇಶ್ವರಿ ನಗರದಿಂದ, ಹಾಗೆ ಅಂಜನಪ್ಪ ಎನ್ ಶಿಡ್ಲಘಟ್ಟಯಿಂದ ಸಂದೇಶ ಕಳಿಸಿದ್ದಾರೆ. ಡಾಕ್ಟರ್ ಅನಿಲ್, ಹಾಗೆ ನಾಗರಾಜರವರು BTM ಲೇಔಟ್ನಿಂದ, ಸವಿತಾ ಈಶ್ವರ್ ಮಂಜುನಾಥ್ ನಗರದಿಂದ ಈ ಚಂದದ ಹಾಡು ನಮಗಾಗಿ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಅನುಷರವರು ಸಂದೇಶ ಕಳಿಸಿದ್ದಾರೆ. ಹಾಂ, ಸಖತ್ ಸಾಂಗಲ್ಲಿ ನಿಮ್ಮದೇ ಇಷ್ಟದ ಗೀತೆಗಳು ಪ್ರಸಾರ ಆಗ್ತಾಯಿದೆ. ಮುಂದೆ ಬರ್ತಾಯಿದೆ ಲವ್ ಇನ್ ಮಂಡ್ಯ ಚಿತ್ರದ ಈ ಹಾಡು.

ಲವ್ ಇನ್ ಮಂಡ್ಯ ಚಿತ್ರದಿಂದ ಈ ಒಂದು ಅಪರೂಪದ ಗಾನವನ್ನು ಕೇಳಿದವರು ಸಂತೋಷ್ ತೂಪದಾಳ ಬೆಳಗಾವಿಯಿಂದ ಸಂದೇಶ ಕಳಿಸಿದರು. ಒಳ್ಳೆ ಹಾಡುಗಳು ಪ್ಲೇಲಿಸ್ಟು, ಧನ್ಯವಾದಗಳು ಅಂತ ಸಂದೇಶ ಕಳಿಸಿದ್ದಾರೆ ಸುನೀಲ್ ಜೈಶ್ರೀರವರು. ಹಾಗೆ ನಮಗಾಗಿ ಒಂದು ಹಾಡು ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಯಾರಿದು 777 ಸಂದೇಶ ಕಳಿಸಿದ್ದಾರೆ. ಹಾಗೆ ಅಶ್ವಿನ್ ಅಂತ ನನ್ನ ಹೆಸರು, ನನಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ. ಹಾಗೆ ಮಂಜುಶ್ರೀ ಚಿಕ್ಕಬಳ್ಳಾಪುರದಿಂದ ಸಂದೇಶ ಕಳಿಸಿದ್ದಾರೆ. ಹೂವಾಳೆ ಲಕ್ಷ್ಮೀ ಚಂದ್ರಶೇಖರ್ ನಮಗಾಗಿ ಈ ಹಾಡನ್ನು ಹಾಕ್ಬೋದಾ ಅಂತ ಕೇಳಿದ್ದಾರೆ. ಹಾಗೆ ಮೈತ್ರಿ ಪೋಸ್ಟ್ ಆಫೀಸ್ ರೋಡ್ ಜೆ ಸಿ ನಗರದಿಂದ ಅರುಣಾ ಮೈತ್ರಿ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ 284 ಸಂದೇಶ ಕಳಿಸಿದ್ದಾರೆ. ಬೆಳಗಾವಿಯಿಂದ ರಾಜು ಪ್ರತೀಕ್ಷಾ ಅನುರಾಧ ಆರತಿ ಭಾರತಿ ಸುಕೃತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅನೇಕ ಕೇಳುಗರು ಸಂದೇಶ ಕಳಿಸಿದ್ದಾರೆ. ನಿಮ್ಮ ಲಿಸ್ಟ್ ಹೇಗಿದೆ ಅಂದರೆ ನಾನು ಓದಲಿಕ್ಕೆ ಹೋಗುವಷ್ಟರಲ್ಲಿ ಮತ್ತೊಂದಷ್ಟು ಸಂದೇಶಗಳು ಬರ್ತಾ ಇದೆ. ಹೌದು, ಪ್ರತಿದಿನ ನಿಮ್ಗೆ ಇಷ್ಟದ ಗೀತೆಯನ್ನು ಕೇಳುವಂತಹ ಕಾರ್ಯಕ್ರಮ ಸಖತ್ ಸಾಂಗು ಪ್ರಸಾರ ಆಗುತ್ತೆ. ನಿಮ್ಮ ಇಷ್ಟದ ಗೀತೆಗಳು ಕೂಡ ಪ್ರಸಾರ ಆದವು. ಇಷ್ಟು ಹೊತ್ತು ನನ್ನ ಜೊತೆ ಇದ್ರಿ. ಹೌದು, ಕಾರ್ಯಕ್ರಮವನ್ನು ಇನ್ನೇನು ಮುಗಿಸುವಂಥ ಸಮಯ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಅಮೃತ ಘಳಿಗೆ ಚಿತ್ರದ ಹಾಡಿದ್ದಾರೆ ಜಯಚಂದ್ರನ್ ಅವರು.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ

ಶುಭಹಾರೈಸಬೇಕೆ. ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ. ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಸಾವಿತ್ರಿ ಧನವಾಡೆ ಪುಣೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಡುಗಳನ್ನ ಕೇಳ್ತಾ ಇದ್ರೆ ಮುಂಜಾನೆ ತುಂಬ ಫ್ರೆಶ್ ಅನ್ಸುತ್ತೆ, ಧನ್ಯವಾದಗಳು ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಈ ಹಾಡು ಇಲ್ವಾ ಪ್ರಸಾರ ಆಗಲಿಲ್ಲ ಅಂತ ಕೇಳಿದ್ದಾರೆ ಕೆಲವರು. ಖಂಡಿತ ಹಾಡುಗಳೇನೂ ಇದೆ, ಆದರೆ ಸಮಯ ಇಲ್ವಲ್ಲ. ಕೇವಲ ಒಂದು ಗಂಟೆ ಸಮಯದಲ್ಲಿ ನಾವು ಎಲ್ಲರ ಕೋರಿಕೆಯನ್ನು ನಿಭಾಯಿಸೋಕ್ಕೆ ಅಥವಾ ಪೂರೈಸೋಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತ ನಿಮ್ಮ ಹಾಡು ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಶುರು ಮಾಡೋಣ ಕಾರ್ಯಕ್ರಮ ಸಿನಿ ಚಿಟ್ಟೆ.

ಅಮ್ಮ ಕಾಮನ ಬಿಲ್ಲಲ್ಲಿ ಕೇಳಿ ಬರ್ತಾ ಇದೆ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಸೀತಾ ಚಿತ್ರದ ಹಾಡು ಕನ್ನಡಿಗರ ಮದುವೆಯಲ್ಲಿ ಗೀತೆ ಇಲ್ಲದೆ ಮದುವೆನೇ ಒಂದು ಪರಿಪೂರ್ಣ ಅನಿಸೋದಿಲ್ಲ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಒಳ್ಳೆಯ ಗೀತೆಗಳು ಅಂತ ಪಿಂಟು ಜಿತಿ ಕುಮತೆಯಿಂದ. ಹಾಗೆ ಇವತ್ತಿನ ಸಿನಿಚಿಟ್ಟೆ ಮದುವೆ ಬಗ್ಗೆ ಇರ್ಬೋದಾ ಅಂತ ಸಂದೇಶ ಕಳಿಸಿದ್ದಾರೆ. ಹೌದು ಸ್ನೇಹಿತರೆ, ಈ ಮದುವೆ ಇದಕ್ಕೆ ನಾವು ಬಹಳನೇ ಪ್ರಾಮುಖ್ಯತೆ ಕೊಡ್ತೀವಲ್ವ. ಲಗ್ನ ಪತ್ರಿಕೆಯಿಂದ ಹಿಡಿದು ಮದುವೆ ಮುಗಿಯೋ ಹಂತದ ತನಕ ಓಡಾಟ, ಖರ್ಚು, ಆಡಂಬರ ಇದ್ದೇ ಇರುತ್ತೆ. ಜೊತೆಗೆ ಭಾವನಾತ್ಮಕವಾದ ಭಾವನೆಗಳು ಅದ್ರ ಜೊತೆಯಾಗಿರುತ್ತೆ. ಎರಡು ಮನಸ್ಸುಗಳು, ಎರಡು ಕುಟುಂಬಗಳು ಒಂದಾಗುತ್ತೆ. ಇದರ ಸುತ್ತ ಅಂದರೆ ಮದುವೆ ಸುತ್ತ ಚಿತ್ರಿತವಾಗಿರುವಂತಹ ಕನ್ನಡ ಚಿತ್ರಗೀತೆಗಳು ಮೂಡಿಬರುತ್ತೆ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಸಮಯ ಆಗಿದೆ 10:13

ನಾನೊಬ್ಬ ವಿಘಟ ಕವಿ, ಕೇಳಿ ಒಂದು ಕತೆ. ಒಂದು ದೊಡ್ಡ ಕಾಡು, ಅಲ್ಲಿ ಒಂದು ದೊಡ್ಡ ಆಲದ ಮರ,

ಹೌದು, ಮದುವೆ ಅನ್ನುವಂಥದ್ದು ಒಂದು ಸೂಕ್ಷ್ಮ ಸಂವೇದನೆ. ಮದುವೆ ಹೆಣ್ಣಿಗಾದರೆ ಸಂಗಾತಿ ಗಂಡಿಗೆ. ಹೌದು, ಈ ಮದುವೆಯಲ್ಲಿ ಗಂಡು ಹೆಣ್ಣಿನ ತೊಳಲಾಟ ಇರುತ್ತೆ, ಮನೆಯವರ ಸಂಭ್ರಮದೊಂದಿಗೆ ಒಂದು ಗುರುತರ ಜವಾಬ್ದಾರಿ ಇರುತ್ತೆ, ಇನ್ನು ಬಂಧು ಬಳಗ ನೆಂಟರಿಷ್ಟರ ಹರಕೆ ಹರಕೆಗಳು ಎಲ್ಲದರ ಸಂಗಮ ಈ ಮದುವೆ. ಈ ಮದುವೆ ಸುತ್ತ ಚಿತ್ರಿತವಾಗಿರುವಂತಹ ಭಾವನೆಗಳಿರುವಂತಹ ಹಾಡುಗಳನ್ನ ಕೇಳೋಣ ಇವತ್ತಿನ ಸಿನಿಚಿಟಿ ಕಾರ್ಯಕ್ರಮದಲ್ಲಿ.

ಹೌದು, ಮದುವೆ ಮನೆಯಲ್ಲಿ ಶಾಸ್ತ್ರಗಳದ್ದೇ ಮೇಲುಗೈ. ಶಾಸ್ತ್ರ ಸಂಪ್ರದಾಯ ಕುಟುಂಬದ ಪರಂಪರೆ ಹಿನ್ನೆಲೆಯಲ್ಲಿ ವಧು ವರರ ವಸ್ತ್ರಗಳು, ನೃತ್ಯ, ಭೂರಿ ಭೋಜನ, ಸಂಭ್ರಮ ಮುಗಿಯುವಂಥದ್ದಲ್ಲ. ಹೌದು, ಸಿನಿ ಚಿಟ್ಟೆಯಲ್ಲಿ ಮದುವೆ ಸೂಕ್ಷ್ಮ ಸಂವೇದಿ ಹಾಡುಗಳು ಪ್ರಸಾರವಾಗ್ತಾ ಇವೆ.

ಹೌದು, ಸರಳತೆಗೆ ಒತ್ತು ಕೊಟ್ಟು ಸರಳ ಜೀವನಕ್ಕೆ ಸರಳ ವಿವಾಹಕ್ಕೆ ಆದ್ಯತೆಯನ್ನು ನೀಡಿದವರು ನಮ್ಮ ರಾಷ್ಟ್ರಕವಿ. ಹೆಚ್ಚಿನ ಆಡಂಬರ ಅಬ್ಬರಗಳಿಗೆ ಕಡಿವಾಣ ಹಾಕಲಿಕ್ಕೆ ಹಾಗೆ ಸಾಮಾಜಿಕ ಸಮಾನತೆಯನ್ನು ಸಾರುವಂತಹ ಉದ್ದೇಶದಿಂದ ವಿವಾಹ ಸಂಹಿತೆಯೊಂದನ್ನು ರಚಿಸಿದರು. ನಮಗೆಲ್ಲ ಗೊತ್ತಿದೆ ಅದು, ಮದುವೆ ಮಂತ್ರ ಮಾಂಗಲ್ಯ, ಪ್ರಕೃತಿಯ ಸಾಕ್ಷಿಯಾಗಿ ಒಂದಾಗುವಂತಹ ಕಲ್ಪನೆ ಮಂತ್ರ ಮಾಂಗಲ್ಯ.

ಹೌದು, ಮದುವೆ ಅನ್ನುವಂಥದ್ದು ಒಂದು ಪವಿತ್ರತಮವಾದ ದೀಕ್ಷೆ. ಪರಸ್ಪರ ಒಲಿದು ಹಿರಿಯರ ಸಮ್ಮುಖದಲ್ಲಿ ದೈವದ ಸಾನ್ನಿಧ್ಯದಲ್ಲಿ ಒಂದಾಗಿ ಸ್ವೀಕರಿಸುವಂತಹ ದಾಂಪತ್ಯದ ವ್ರತ ಈ ಮದುವೆ. ಹಾಗಾಗಿ ಎಲ್ಲೆಲ್ಲೂ ಸಂಭ್ರಮ, ಎಲ್ಲರಲ್ಲೂ ಸಂಭ್ರಮ. ಇವತ್ತಿನ ನಮ್ಮ ಸಿನಿ ಚುಟ್ಟೆಯಲ್ಲೂ ಕೂಡ ಸಂಭ್ರಮದ ಹಾಡುಗಳು.

ಸಮಯ ಆಗಿದೆ 10:49:39. ಇವತ್ತಿನ ಸಿನಿ ಚಿಟ್ಟೆಯಲ್ಲಿ ಮದುವೆ ಅದರ ಸುತ್ತಮುತ್ತ ಚಿತ್ರಿತವಾದಂಥ ಹಾಗೆ ಭಾವನೆಗಳಿಗೆ ಸಂಬಂಧಿಸಿದ ಹಾಡುಗಳು ಪ್ರಸಾರ ಆಗ್ತಾ ಇದೆ ಸಿನಿ ಚಿಟ್ಟೆಯಲ್ಲಿ. ಕೇಳುವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಇಂದಿನ ಶೀರ್ಷಿಕೆಗೆ ತಕ್ಕಂತೆ ಚಂದದ ಗೀತೆಗಳ ಆಯ್ಕೆ, ಧನ್ಯವಾದಗಳು ಅಂತ. ಹಾಗೆಯೇ ಎಲ್ಲ ಮದುವೆ ಹಾಡು ಚೆನ್ನಾಗಿದೆ ಅಂತ ಭವಾನಿ ಶಂಕರ್ ನಿಡುಬೆ ಸುಳ್ಳ್ಯಿಂದ ಸಂದೇಶ ಕಳಿಸಿದ್ದಾರೆ. ಒಳ್ಳೆ ಟಾಪಿಕ್ಕು, ಹಾಗೆ ಮಧುರವಾದ ಹಾಡುಗಳು ಖುಷಿ ನೀಡ್ತಿವೆ ಅಂತ ಚಿದಾನಂದ ಟಿವಿ ಸರ್ಕಲ್ನಿಂದ. ಕೊನೆಗೆ ಮಾಯಾಬಜಾರ್ ಚಿತ್ರ ಹಾಕ್ತೀರಾ, ವಿವಾಹ ಭೋಜನವಿದು ಅಂತ ಹರೀಶ್ ರವರು ಸಂದೇಶದಿಂದ ಮಲ್ಲೇಶ್ವರಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಮದುವೆ ಹಾಡುಗಳು ಚೆನ್ನಾಗಿದೆ ಅಂತ ಮೀರಾ ಶ್ರೀನಿವಾಸ್ ಮಹಾಲಕ್ಷ್ಮೀಪುರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಕಾಲವೇನೇ ಬದಲಾಗಿದ್ರೂ ನಮ್ಮ ಭಾರತೀಯರ ವಿವಾಹದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಅದೇ ಖುಷಿ. ಆದರೆ ಜಪಾನ್ನಲ್ಲಿ ವಾರಾಂತ್ಯ ಮದುವೆ ಇದೆಯಂತೆ, ವಿಚಿತ್ರ ಮದುವೆ ಅಂತಾರೆ ಅನುಷರವರು. ಹಾಗೆ ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಸಿನಿ ಚಿಟ್ಟೆಯಲ್ಲಿ ಮದುವೆ ಕುರಿತ ಮಾಹಿತಿ, ನಿಮ್ಮ ಆಯ್ಕೆ, ಸುಂದರ ಹಾಡುಗಳು, ಇಷ್ಟವಾದವಂಥ ಧನ್ಯವಾದ ತಿಳಿಸಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ.

ಹೌದು, ಮಾಂಗಲ್ಯಂ ತಂತು ನಾನೇನ ಅಂತ ಮದುವೆ ಮನೆ ತುಂಬ ಹಾಡಿದ್ವಿ, ಹಾರಾಡಿದ್ವಿ. ಇವತ್ತಿನ ಸಿನಿ ಚಿಟ್ಟೆಯಲ್ಲಿ ಮದುವೆ ವಿಷಯಾಧಾರಿತ ಚಿತ್ರಗೀತೆಗಳು ಮೂಡಿ ಬಂದವು ಸಿನಿ ಚಿಟ್ಟೆಯಲ್ಲಿ. ಸಮಯ ಆಗಿದೆ 10:58:29. ನಾನು ಹೊರಡುವಂಥ ಸಮಯ ಕೂಡ ಆಯಿತು ಬೆಳಗ್ಗೆಯಿಂದ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಗೆಳತಿ ಮಂಜು. ಮತ್ತೆ ಸಿಗ್ತೀನಿ, ಜೊತೆಯಾಗ್ತೀನಿ. ಸದಾ ಕೇಳ್ತಾ ಇರಿ ಕನ್ನಡ ಕಾಮನವಿಲ್ಲು.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಯೋಗ್ಯತೆ, ನಾವೀನ್ಯತೆ ಮತ್ತು ಸಮಸ್ಯೆ ಪರಿಹಾರದ ಸಾಮರ್ಥ್ಯ ಪ್ರೋತ್ಸಾಹಿಸುವ ರಾಷ್ಟ್ರೀಯ ಶಿಕ್ಷಣ ನೀತಿ ಅಳವಡಿಸಿಕೊಂಡು ಭಾರತ ಪದವಿ ಕೇಂದ್ರಿತ ವಿಧಾನದಿಂದ ಕ್ರಮೇಣ ಅನ್ವಯಿಕ ಅಧ್ಯಯನದತ್ತ ಒತ್ತು ನೀಡುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ 6ನೇ ಸಿಎಸ್ಐಆರ್ ರೈಸ್ ಸಮಾವೇಶದಲ್ಲಿ ಮಾತನಾಡಿದ ಅವರು, ಪೇಟೆಂಟ್ ಸಲ್ಲಿಕೆಯಲ್ಲಿ ಭಾರತ ಇಂದು ವಿಶ್ವದಲ್ಲಿ 6ನೇ ಸ್ಥಾನದಲ್ಲಿದೆ. ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ 81ನೇ ಸ್ಥಾನದಿಂದ 38ನೇ ಸ್ಥಾನಕ್ಕೆ ಏರಿದೆ. ಅಗ್ರ 100 ಉಲ್ಲೇಖಗಳಲ್ಲಿ ಶೇಕಡ 10ರಷ್ಟು ಭಾರತದ ಕೊಡುಗೆಗಳಾಗಿವೆ ಎಂದು ಶ್ಲಾಘಿಸಿದರು. ಬೆಂಗಳೂರು ವಿಎಂ ಘಾಟಕೆ ಸಮಾವೇಶ ಕೇಂದ್ರದಲ್ಲಿ ಆಯೋಜಿತ ಸಿಎಸ್ಐಆರ್ ರೈಸ್ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಈ ಮಧ್ಯಾಹ್ನ 3:45ಕ್ಕೆ ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ತೇಜಸ್ವಿ ಸೂರ್ಯ ಪಾಲ್ಗೊಂಡು ಮಾತನಾಡಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಆಯ್ದ ಕೆಲ ವ್ಯಾಪಾರ ಮತ್ತು ಕೈಗಾರಿಕಾ ಪ್ರತಿನಿಧಿಗಳೊಂದಿಗೆ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಸಮಾಲೋಚನೆ ನಡೆಸಿದರು. ಪ್ರಸ್ತುತ ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ರಾಷ್ಟಗಳ ಸಂಘರ್ಷದ ಹಿನ್ನೆಲೆ ಕೇಂದ್ರ ಸರ್ಕಾರ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಯೋಜನೆಯಡಿ ಯಾವುದೇ ಅಡಮಾನ ಇಲ್ಲದೆ ಸಾಲದ ನೆರವು ಯೋಜನೆ ಘೋಷಿಸಿದ್ದರೂ ರಾಜ್ಯದಲ್ಲಿ ಅನೇಕ ಬ್ಯಾಂಕ್ಗಳು ಆಸ್ತಿ ಭೋಜ ನಿಗದಿಪಡಿಸುತ್ತಿರುವುದು ಉದ್ಯಮಿಗಳಿಗೆ ಹೊರೆಯಾಗುತ್ತಿರುವುದನ್ನು ಕೈಗಾರಿಕಾ ಪ್ರತಿನಿಧಿಗಳು ಸಚಿವರ ಗಮನಕ್ಕೆ ತಂದರು. ಸಚಿವರು ಪ್ರತಿಕ್ರಿಯಿಸಿ, ಹೆಚ್ಚಿನ ಮಾಹಿತಿ ಪಡೆದು ಕೂಡಲೇ ಸ್ಪಷ್ಟ ಸೂಚನೆ ನೀಡಲಾಗುವುದು ಎಂಬ ಭರವಸೆ ನೀಡಿದರು. ಮಾನವೀಯತೆಯ ಒಂದು ಹನಿ ರಕ್ತ ನೀಡಿ ಜೀವಗಳನ್ನು ಉಳಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ನವನಗರದ ಪದ್ಮಶ್ರೀ ಡಾಕ್ಟರ್ ಆರ್ಬಿ ಪಾಟೀಲ್ ಸ್ಮಾರಕ ಕರ್ನಾಟಕ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ರಕ್ತ ಭಂಡಾರದ ಮುಖ್ಯಸ್ಥ ಡಾ ಉಮೇಶ್ ಹಳ್ಳಿಕೇರಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ವಿಶ್ವ ರಕ್ತದಾನಿಯ ದಿನವನ್ನು ನಾವು ಒಬ್ಬ ಮಹಾ ವಿಜ್ಞಾನಿ ಕಾರ್ಲ್ ಆನ್ಸ್ಟೀನ್ ಅವರ ಹುಟ್ಟು ಹಬ್ಬದ ಅಂಗವಾಗಿ ಇಡೀ ವಿಶ್ವದಲ್ಲಿ ಆಚರಿಸುತ್ತಿದ್ದೇವೆ. ಈ ವರ್ಷದ ಧ್ಯೇಯ ಏನೆಂದರೆ, ಮಾನವೀಯತೆಗಾಗಿ ಒಂದು ಹನಿ ರಕ್ತವನ್ನು ನೀಡಿ ಹಾಗೂ ಜೀವವನ್ನು ಉಳಿಸಿ. ಈ ದಿನದಂದು ಎಲ್ಲ ರಕ್ತದಾನಿಗಳಿಗೆ ಧನ್ಯವಾದವನ್ನು ಸಲ್ಲಿಸಲು ಹಾಗೂ ರೋಗಿಗಳಿಗೆ ಸುರಕ್ಷಿತ ರಕ್ತದ ಮಹತ್ವದ ಬಗ್ಗೆ ತಿಳಿಸಲು ಮೀಸಲಾಗಿಡುತ್ತೇವೆ. ಎಲ್ಲ ಆರೋಗ್ಯವಂತ ಯುವಕರು ಯುವತಿಯರು ಪ್ರತಿ 3 ತಿಂಗಳಿಗೊಂದು ಸಲ ಹತ್ತಿರದ ರಕ್ತ ಭಂಡಾರಕ್ಕೆ ಹೋಗಿ ರಕ್ತದಾನ ಮಾಡಲು ಕೇಳಿಕೊಳ್ಳುತ್ತೇನೆ. ಭಾರತದಲ್ಲಿ ರಕ್ತದ ಅವಶ್ಯಕತೆಯು ದಿನವೂ ಇರುತ್ತದೆ. ಥಲಸೀಮಿಯಾ ಹಿಮೋಫಿಲಿಯಾ ಮಕ್ಕಳಿಗಾಗಿ, ಕ್ಯಾನ್ಸರ್ ರೋಗಿಗಳಿಗಾಗಿ ಹಾಗೂ ಗರ್ಭಿಣಿ ತಾಯಂದಿರಿಗಾಗಿ ರಕ್ತದ ಅವಶ್ಯಕತೆ ಬೇಕಾಗುತ್ತದೆ.
0: ಕೇಂದ್ರ ಆಯುಷ್ ಸಚಿವಾಲಯದ ಮೂಲಕ ಅಂತಾರಾಷ್ಟೀಯ ಯೋಗ ದಿನಾಚರಣೆ 2026ರ ಪೂರ್ವಭಾವಿಯಾಗಿ ಆಯೋಜಿತ ಆನ್ಲೈನ್ ಯೋಗಥಾನ್ಗೆ ಇಂದು ಚಾಲನೆ ನೀಡಲಾಯಿತು. ಮೊರಾರ್ಜಿ ದೇಸಾಯಿ ರಾಷ್ಟೀಯ ಯೋಗ ಸಂಸ್ಥೆ ನೇತೃತ್ವದಲ್ಲಿ ಜರುಗುತ್ತಿರುವ ಜಾಗತಿಕ ಆನ್ಲೈನ್ ಯೋಗಥಾನ್ನಲ್ಲಿ ಪಾಲ್ಗೊಂಡ ಆಯುಷ್ ಕಾರ್ಯದರ್ಶಿ ವೈದ್ಯ ರಾಜೇಶ್ ಕೊಟೇಚ 21ರಂದು ಕೋಲ್ಕತ್ತಾದಲ್ಲಿ ನಡೆಯಲಿರುವ

12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಮಿಸುತ್ತಿರುವ ಬೆಳಗಾವಿ ಶೇಗಣಮಟ್ಟಿ ಹುನಗುಂದ ರಾಯಚೂರು ಚತುಷ್ಪಥ ರಸ್ತೆ ಕಾಮಗಾರಿಯನ್ನು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ರಸ್ತೆಗಳ ಅಭಿವೃದ್ಧಿಗೆ ಕೇಂದ್ರದಿಂದ 59.5 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿ ಸಿಆರ್ಐಎಫ್ 2026-27 ಸಾಲಿನ ಯೋಜನೆಯಡಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಆಯ್ದ ರಾಜ್ಯ ಹೆದ್ದಾರಿ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಈ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸತತ ಮಳೆಯಿಂದ ಕೃಷ್ಣಾ ನದಿ ಹರಿವಿನಲ್ಲಿ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ನದಿ ಮೈದುಂಬಿ ಹರಿಯುತ್ತಿದ್ದು ಕೃಷ್ಣಾ ತೀರದ ಜನರಲ್ಲಿ ಸಂತಸ ತಂದಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಜಲಾಶಯಗಳು ಮೈದುಂಬಿದ್ದು ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ನೀರು ಸಂಗ್ರಹವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: Taxes touch on first,
4: yet so many questions remain unanswered.
3: Rainbow Reverbs brings you the answers you have been looking for.
4: Tune in to Rainbow Reverbs on Saturday, 6 September, between 12:05 and 1:10 p.m.
3: for a special conversation on
4: the new income tax bill and everyday tax matters
3: between Ms. Soumya Archer Hitchell, Commissioner of Income Tax, and Shrividya.
4: With the September 15th

0: ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
1: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ,
2: ಒಳ್ಳೆ ಟೀಚರ್ಸ್ ಇರಬೇಕು,
1: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
0: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ ಜೆಎಸ್ಎಸ್ ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
3: 8 ಬಿಇ ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ ಬಿಎಸ್ಸಿ ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ ಬಿಎಂಟಿಸಿ ಮತ್ತು ಮೆಟ್ರೋ ಕನೆಕ್ಟಿವಿಟಿ. ಜೆಎಸ್ಎಸ್ ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು. ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in ಅಥವಾ ಕಾಲ್ 9916253458.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈ ಜೋಡಿಸೋಣ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: Get ready to turn back the dial. Turn up the memories.
4: FM Rainbow brings your former favorites back.
3: Spinning Bollywood hits over gupshup.
5: Are abhi to party shuru hui hai.
4: Every Saturday and Sunday from 12 to 1:10.
6: Pani da kesariya tera.
4: Let's soundtrack your weekend with Rainbow River.
3: Because some songs and some voices never fade.
7: Akashvani FM Rainbow.
8: Hope you're enjoying the playlist right here on FM Rainbow 101.3 MHz. This is RJ Reshma Krishnamurthy here. And on Rainbow Reverb, today we're playing songs of actresses and maybe, if possible, a few actors as well, of those who have been from the South side and they have made a huge mark in the Bollywood industry, in the Hindi film industry. Okay, if you talk about, you know, actresses, there has been one particular actress who really could, you know, people could not figure out whether she really came.

0: ಫುಡ್ ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ, ಮುಂದೆ ಏನು?
5: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
4: ಏನೋ ಮಾತಾಡ್ತಿದ್ಯಾ?
5: ನನಗೆ ಪ್ಲೇಸ್ಮೆಂಟ್ ಆಯ್ತು.
4: ಐ ಹ್ಯಾವ್ ಅ ಜಾಬ್ ನೌ.
6: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 acres ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಒಂದು ಗಂಟೆ ಆಗಿದೆ ಸ್ನೇಹಿತರೆ, ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು ಕೇಳ್ತಾ ಇದ್ದೀರಾ. ಈ ಸಮಯ ಕರೆಯಲ್ಲಿ ಕೈರುಚಿಯ ಸಮಯ. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಯಾರು ಇವತ್ತು ಮಾತಾಡೋದಕ್ಕೆ ರೆಡಿ ಇದ್ದಾರೆ ನೋಡೋಣ. ಹಲೋ ಹಲೋ ಹಲೋ ಹಲೋ, ಬಹುಶಃ ಲೈನ್ ಕಟ್ ಆಯಿತು ಅಂತ ಕಾಣುತ್ತೆ. ಮತ್ತೆ ಟ್ರೈ ಮಾಡೋಣ. ಯಾರು ನಮ್ಮ ಕಾರ್ಯಕ್ರಮಕ್ಕೆ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಒಂದು ಸೂಪರ್ ಆಗಿರುವಂಥ ರೆಸಿಪಿ ಹೇಳ್ಕೊಡೋದಕ್ಕೆ ರೆಡಿ ಇದ್ದಾರೆ ಅಂತ ನೋಡೋಣ. ಪ್ರತಿನಿತ್ಯ ಒಂದು ಗಂಟೆಗೆ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ ಇರುತ್ತೆ. ನಿಮ್ಮ ಒಂದು ರೆಸಿಪಿಯನ್ನು ಇಲ್ಲಿ ನಮ್ಮ ಜೊತೆ ಹಂಚ್ಕೋಬಹುದು. ನೀವು ಯಾವ ರೆಸಿಪಿಯಲ್ಲಿ ಸಿಕ್ಕಾಪಟ್ಟೆ ಏನು ಇಂಟ್ರೆಸ್ಟಿಂಗ್ ಆಗಿ ನೀವು ಅಡುಗೆ ಮಾಡ್ತೀರಾ, ಮತ್ತು ಭಾಳ ರುಚಿ ರುಚಿಯಾಗಿ ಅಡುಗೆ ಮಾಡ್ತೀರಾ, ಕಾನ್ಫಿಡೆಂಟಾಗಿ ಅಡುಗೆ ಮಾಡ್ತೀರಾ, ಸೊ ಅದನ್ನು ಇಲ್ಲಿ ನಮ್ಮ ಸ್ನೇಹಿತರ ಜೊತೆ ಹಂಚ್ಕೋಬಹುದು. ಹಾಗಿದ್ರೆ ನೋಡೋಣ ಇವತ್ತಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಯಾರು ಕರೆ ಮಾಡಬಹುದು ಅಂತ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಎಸ್, ಈಗ ಮತ್ತೊಬ್ರು ಲೈನಲ್ಲಿ ಇದ್ದಾರೆ, ಕಾಲ್ ಮಾಡಿದ್ದಾರೆ. ನಮ್ಮ ಹತ್ರ ಒಂದೊಳ್ಳೆ ರೆಸಿಪಿ ಇದೆ, ತಿಳಿಸ್ಕೊಡೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಕರೆ ಮಾಡಿರೋರು ಯಾರು ನೋಡೋಣ. ಹಲೋ.
1: ಹಲೋ,
0: ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಶಕುಂತಲಾ ಅಲ್ವಾ ನಿಮ್ಮ ಹೆಸರು? ಶಕುಂತಲಾ ಅವರಿಗೆ ಎಲ್ಲರೂ ಶಕ್ಕು ಶಕ್ಕು ಅಂತ ಕರೀತಾರ?
1: ಹೌದು ಮೇಡಮ್, ಶಕ್ಕು ಅಂತಾನೆ ಕರೀತಾರೆ, ಕೆಲವರು ಶಶಿಕಲಾ ಅಂತ ಕರೀತಾರೆ.
0: ಕರೆಯಲಿ ಕೈ ರುಚಿ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಡಿಗೆ ಮಾಡೋದ್ರಲ್ಲಿ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ?
1: ತುಂಬಾ ಇಂಟ್ರೆಸ್ಟ್ ಇದೆ. ಸಮಯ ಸಿಕ್ಕದಾಗೆಲ್ಲ ನನ್ನ ಮಗಳಿಗೆ, ನಮ್ಮ ಮನೆಯವ್ರಿಗೆ ಬೇರೆ ಬೇರೆ ತರದ್ದು
0: ಟ್ರೈ ಮಾಡ್ತಾ ಇರ್ತೀರಾ. ಕೆಲವು ಹೆಣ್ಮಕ್ಳನ್ನ ಮಾತಾಡಿಸಿದ್ರೆ ಅವ್ರು ಹೇಳ್ತಾರೆ, ಮದ್ವೆಗೆ ಮುಂಚೆ ನಾನು ಒಂದ್ ದಿವಸನೂ ಅಡಿಗೆ ಮನೆಗೆ ಹೋದೋಳೆ ಅಲ್ಲ, ಮದ್ವೆ ಆದ್ಮೇಲೆ ನಾನು ಎಲ್ಲ ಕಲ್ತಿದ್ದು ಅಂತ. ನೀವು ಯಾವ ಕ್ಯಾಟಗಿರಿ ಅವರು?
1: ನಾನು ಆಕ್ಚುಲಿ ಅರ್ಧ ಮದ್ವೆ ಮುಂಚೆ ಅರ್ಧ ಕಲ್ತಿದ್ದೆ ಮೇಡಮ್, ಮದ್ವೆ ಆದ್ಮೇಲೆ ಪೂರ್ತಿ ಕಲ್ತ.
0: ಅಂದ್ರೆ ಮದ್ವೆ
1: ಮನೆ ಕಡೆ ಒಂದು, ಅಮ್ಮನ ಮನೆ ಕಡೆದು ಒಂದು ರೀತಿ, ಅಮ್ಮನ ಕಡೆದು ಒಂದು ರೀತಿ.

0: ಕಲ್ತಿದ್ದೀರಾ, ಎಕ್ಸ್ಪರ್ಟ್ ಆಗಿದ್ದೀರಾ. ಸೊ ಇವತ್ತು ನಮ್ಗೆ ಗಂಡನ ಮನೆ ರೆಸಿಪಿ ಹೇಳ್ಕೊಡ್ತೀರಾ, ಅಮ್ಮನ ಮನೆ ರೆಸಿಪಿ ಹೇಳ್ಕೊಡ್ತೀರಾ?
1: ಇದು ಇಬ್ರು ಮನೆದು ಅಲ್ಲ, ಹೀಗೆ ಒಂದು ನಾನೇ ಒಂದು ಇದ್ ಮಾಡಿ ಮಾಡಿರೋ.
0: ಓಕೆ ಓಕೆ, ಹೇಳಿ ನೋಡೋಣ, ಏನು ಅಡಿಗೆ ಹೆಸರೇನು?
1: ಇದು ಬೆಣ್ಣೆ ಹಣ್ಣಿನ ಸ್ಯಾಂಡ್ವಿಚ್ ಅಂತ.
0: ಬೆಣ್ಣೆ ಹಣ್ಣಿನ ಸ್ಯಾಂಡ್ವಿಚ್,
1: ಅವಕಾಡೋ ಸ್ಯಾಂಡ್ವಿಚ್ ಅಂತ. ಸೊ ಮಕ್ಕಳಿಗೆಲ್ಲ ಈಗ ಬೆಣ್ಣೆ ಹಣ್ಣು ಅಂದ್ರೆ ಸ್ವಲ್ಪ ಸಪ್ಪೆ ಇರುತ್ತೆ,
0: ಹೌದು,
1: ಅದು ಹಾಗೆ ತಿನ್ನಕ್ ಆಗಲ್ಲ,
0: ಹೌದು, ಟೇಸ್ಟ್ ಇರಲ್ಲ,
1: ಹೌದು ಟೇಸ್ಟ್ ಇರೋದಿಲ್ಲ, ಬಟ್ ಆರೋಗ್ಯಕ್ಕೆ
0: ಒಳ್ಳೇದು.
1: ಮಕ್ಕಳಿಗೆ ಕೊಡ್ಬೇಕು ಅಂತಂದಾಗ ನಾವು ಬೇರೆ ತರ ಈ ರೀತಿ ಸ್ಯಾಂಡ್ವಿಚ್ ಮಾಡಿ ಕೊಟ್ರೆ
0: ಇಷ್ಟ ಆಗುತ್ತೆ
1: ದೊಡ್ಡವ್ರಿಗೂ, ಹೌದು ಮಕ್ಕಳಿಗೂ ಇಷ್ಟ ಆಗುತ್ತೆ.
0: ಏನೇನ್ ಬೇಕಿದಕ್ಕೆ?
1: ಇದಕ್ಕೆ ಮೇನ್ ಆಗಿ ಬ್ರೆಡ್ ತಗೋಬೇಕು 4 ಸ್ಲೈಸ್, ಒಂದು ಬೆಣ್ಣೆ ಹಣ್ಣು, ಈರುಳ್ಳಿ 1/3 ಚಮಚ, ಟೊಮೆಟೊ 1/3 ಚಮಚ, ಸೌತೆಕಾಯಿ 3 ಚಮಚ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹರಿಗೆನು, ಮತ್ತೆ ಕರಿಮೆಣಸಿನ ಪುಡಿ 1/4 ಚಮಚ, ಇಲ್ಲಾಂದ್ರೆ ಹಸಿಮೆಣಸು
0: ಹಾಕೋಬಹುದು
1: ಇಷ್ಟ ಆದ್ರೆ. ಮಕ್ಕಳಿಗೆಲ್ಲ ಹಸಿಮೆಣಸು ಬಾಯಿ ಸಿಗುತ್ತೆ ಅನ್ನೋದಾದ್ರೆ ನೀವು ಕರಿಮೆಣಸಿನ ಪುಡಿ
0: ಹಾಕೋಬಹುದು.
1: ಮೊದಲು ಬೆಣ್ಣೆ ಹಣ್ಣು ಕಟ್ ಮಾಡಿ ಬೀಜ ತೆಗೆದ್ಬಿಟ್ಟು ತಿರುಳನ್ನ ಒಂದ್ ಬಟ್ಲಗ್ ಹಾಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬಿಟ್ಟು ಗಂಟಿಲ್ದಂಗೆ ಈ ಎಲ್ಲ ಇಟ್ಕೊಂಡಿರೋ ತರಕಾರಿಗಳನ್ನ ಅದ್ರೊಳಗ ಹಾಕ್ಬಿಟ್ಟು ಎಲ್ಲ ಪೆಪ್ಪರ್ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ಯಾಂಡ್ವಿಚ್ ಒಳಗೆ ಸ್ಟಫ್ ಮಾಡೋದು. ನಂತರ ಅದ್ರನ್ನ ಮೇಲ್ಭಾಗಕ್ಕೆ ಒಂಚೂರು ಬೆಣ್ಣೆ ಹಚ್ಬಿಟ್ಟು ತವಾ ಫ್ರೈಮ್ ಅಲ್ಲಾದ್ರೂ ಮಾಡ್ಕೋಬಹುದು, ಅಥವಾ ಸ್ಯಾಂಡ್ವಿಚ್ ಮೇಕರ್ ಅಲ್ಲಾದ್ರೂ ನೀವು
0: ಮಾಡ್ಕೋಬಹುದು. ಸೊ ಅಬ್ಬಬ್ಬ ಅಂದ್ರೆ ಒಂದ್ 15-20 ನಿಮಿಷದೊಳಗ್ ಮುಗ್ದೋಗುತ್ತೆ ಅನ್ಸುತ್ತೆ ಇದು ಮಾಡಿ.
1: ಹೌದು, ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ, ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗ್ಬಹುದು, ಇವ್ನಿಂಗ್ ಸ್ನಾಕ್ ತರನು
0: ಆಗ್ಬಹುದು. ಓಕೆ ಓಕೆ,
1: ಚೆನ್ನಾಗಿರುತ್ತೆ.
0: ನಿಮ್ ಮಗಳು ಇಷ್ಟಪಟ್ಟು ತಿಂತಾಳೆ ಇದನ್ನ?
1: ತುಂಬಾನೇ ಇಷ್ಟಪಟ್ಟು ತಿಂತಾಳೆ.
0: ನೀವ್ ರೆಸಿಪಿ
1: ಒಂದು 30 ಸ್ಲೈಸ್ ಕೂಡ ಅದ್ರ ಮಧ್ಯೆ ಆಡ್ ಮಾಡ್ಕೊಂಡ್ರೆ ಮಕ್ಕಳಿಗೆ ಇನ್ನು ಚೆನ್ನಾಗಿ ರುಚಿಯಾಗಿ ಇರುತ್ತೆ,
0: ಇಷ್ಟ ಆಗುತ್ತೆ. ಓಕೆ,
1: ಹೌದು,
0: ನೀವು ರೆಸಿಪಿನ ಹೇಳೋ ಸ್ಟೈಲ್ ಅಲ್ಲೇ ಗೊತ್ತಾಗುತ್ತೆ ನೀವು ಎಕ್ಸ್ಪರ್ಟ್ ಕುಕ್ ಅಂತ. ಖಂಡಿತ, ನಮ್ಗೋಸ್ಕರ ಒಂದ್ ದಿವಸ ಮಾಡಿ ಕಳಿಸಿ ಆಕಾಶವಾಣಿಗೆ, ಆಯ್ತಾ?
1: ಬನ್ನಿ, ಅಥವಾ ನಾನೇ ಮಾಡಿ ನಿಮ್ ಆಕಾಶವಾಣಿ ಕೇಂದ್ರಕ್ಕೆ ಬಂದ್ಬಿಟ್ಟು ನಾನು ಎಲ್ಲಾರ್ಗು ಕೊಡಕ್ ನಾ ರೆಡಿ ಇದೀನಿ.
0: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಶಕುಂತಲಾ ಅವರೇ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ನಂಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆ ಬಹಳ ಕೃತಜ್ಞತವಾಗಿದೆ.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಹೀಗೆ ಕರೆಯಲಿ ಕೈ ರುಚಿ ಕಾರ್ಯಕ್ರಮ ಕೇಳ್ತಾ ಇರಿ, ಆಗಾಗ ಕರೆ ಮಾಡ್ತಾ ಇರಿ.
1: ಖಂಡಿತ ಮೇಡಮ್, ಮಾಡ್ತೀನಿ.
0: ಥ್ಯಾಂಕ್ ಯು, ಬೈ.

0: ಸಮಯ 1:10 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಸಮಯ 1:10. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಭಾರತ್ ಇನ್ನೋವೇಟ್ಸ್ ಉದ್ಘಾಟನೆ. ಶ್ರೀಲಂಕಾದ ಕೊಲಂಬೋದಲ್ಲಿ 5,000 ಹೆಚ್ಚು ಕಲಾವಿದರಿಂದ ಭರತನಾಟ್ಯ ಪ್ರದರ್ಶನ, ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಾಣ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ, ಅಮೆರಿಕ ಮೂಲದ ಸಂಸ್ಥೆ ಸೇರಿ 6 ವಿರುದ್ಧ ಬೆಂಗಳೂರಿನಲ್ಲಿ ಪ್ರಕರಣ ದಾಖಲು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎ ಗುಂಪಿನ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಫ್ರಾನ್ಸ್ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೈಸ್ನಲ್ಲಿಂದು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ಭಾರತ್ ಇನ್ನೋವೇಟ್ಸ್ ವೇದಿಕೆಯನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ, ನವೋದ್ಯಮಗಳು ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನ್ನೋವೇಟ್ಸ್ ಒಂದು ಪ್ರಮುಖ ವೇದಿಕೆಯಾಗಿದೆ. ಬಳಿಕ ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಇದೇ ವೇಳೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಫ್ರಾನ್ಸ್ನಲ್ಲಿ ನಡೆಯಲಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ವಿಶ್ವ ನಾಯಕರನ್ನು ಭೇಟಿ ಮಾಡಲಿದ್ದಾರೆ ಎಂದು ಶ್ವೇತಭವನ ತಿಳಿಸಿದೆ. ಈ ಕುರಿತು ಮಾಹಿತಿ ನೀಡಿದ ಅಮೆರಿಕ ಆಡಳಿತದ ಹಿರಿಯ ಅಧಿಕಾರಿಯೊಬ್ಬರು ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ದಿಮತ್ತೆ, ಹೂಡಿಕೆ ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳು ಮಾತುಕತೆಯ ಪ್ರಮುಖ ವಿಷಯಗಳಾಗಲಿವೆ ಎಂದು ಹೇಳಿದ್ದಾರೆ. ಇದೇ ಬುಧವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದು, ಬಳಿಕ G7 ರಾಷ್ಟಗಳ ನಾಯಕರು ಹಾಗೂ ತಂತ್ರಜ್ಞಾನ ಕ್ಷೇತ್ರದ ಪ್ರಮುಖರೊಂದಿಗೆ ಭೋಜನಕೂಟದಲ್ಲಿ ಭಾಗವಹಿಸಲಿದ್ದಾರೆ. ಕಳೆದ 12 ಭಾರತ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಹೆಚ್ಚು ಕೈಗೆಟುಕುವ ಹಾಗೂ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಶ್ರಮಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಅತ್ಯಂತ ದುರ್ಬಲರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುವ ವಿಶ್ವದ ಅತ್ಯಂತ ಅತಿದೊಡ್ಡ ಆರೋಗ್ಯ ಕಾರ್ಯಕ್ರಮವಾದ ಆಯುಷ್ಮಾನ್ ಭಾರತ ಯೋಜನೆಯನ್ನು ಅನುಷ್ಠಾನಗೊಳಿಸಿರುವ ರಾಷ್ಟ್ರ ಎಂಬುದಕ್ಕೆ ಭಾರತ ಹೆಮ್ಮೆ ಪಡುತ್ತದೆ ಎಂದರು. ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಪರಿಯೋಜನೆಯಂತಹ ಉಪಕ್ರಮಗಳು ಔಷಧಗಳನ್ನು ಕೈಗೆಟುಕುವಂತೆ ಮಾಡಿವೆ. ಪ್ರಮುಖವಾಗಿ ಸ್ಟಂಟ್ಗಳು ಮತ್ತು ಮೊಳಕಾಲು ಇಂಪ್ಲಾಂಟ್ಗಳ ಬೆಲೆಗಳು ಕೈಗೆಟುಕುವಂತಾಗಿವೆ. ಇದು ಅನೇಕ ಜನರಿಗೆ ಸಹಾಯ ಮಾಡಿದೆ ಎಂದು ಅವರು ಹೇಳಿದರು. ವೈದ್ಯಕೀಯ ಶಿಕ್ಷಣದಲ್ಲಿ ಪ್ರಸ್ತುತ ಹೆಚ್ಚಿನ ಸೀಟುಗಳು ಲಭ್ಯವಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಕ್ಷೇತ್ರಕ್ಕೆ ಪ್ರವೇಶಿಸಬಹುದಾಗಿದೆ. ಆರೋಗ್ಯಕರ ಭಾರತವನ್ನು ನಿರ್ಮಿಸಲು ಕೇಂದ್ರ ಸರ್ಕಾರ ಹಲವು ಉಪಕ್ರಮಗಳನ್ನು ಜಾರಿಗೆ ತಂದಿದ್ದು, ಇದನ್ನು ಮುಂದುವರಿಸಲಾಗುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 12 ಭಾರತದ ಆರೋಗ್ಯ ಕ್ಷೇತ್ರವು ಮಹತ್ವದ ಪರಿವರ್ತನೆಯನ್ನು ಕಂಡಿದ್ದು, ಪ್ರತಿಯೊಬ್ಬ ನಾಗರಿಕನಿಗೂ ಸುಲಭ ಹಾಗೂ ಕೈಗೆಟುಕುವ ಆರೋಗ್ಯ ಸೇವೆಗಳನ್ನು ಒದಗಿಸುವತ್ತ ಸರ್ಕಾರ ವಿಶೇಷ ಒತ್ತು ನೀಡಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಸರ್ಕಾರದ ಪ್ರಮುಖ ಆರೋಗ್ಯ ಯೋಜನೆಗಳು ದೇಶದ ಆರೋಗ್ಯ ಮೂಲಸೌಕರ್ಯವನ್ನು ಗಣನೀಯವಾಗಿ ಬಲಪಡಿಸಿದ್ದು, ಸ್ವಸ್ಥ ಭಾರತದ ಪರಿಕಲ್ಪನೆಯನ್ನು ಸಾಕಾರ ಗೊಳಿಸುವಲ್ಲಿ ಮಹತ್ತರ ಕೊಡುಗೆ ನೀಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೂಡ ಭಾರತದ ಆರೋಗ್ಯ ಕ್ಷೇತ್ರದಲ್ಲಿನ ಪ್ರಗತಿಯನ್ನು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಭಾರತ ಇಂದು ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಹೇಳಿದ್ದಾರೆ. ಈ ಪರಿವರ್ತನೆಯ ಮೂಲದಲ್ಲಿ ಮಾನವೀಯ ಕಾಳಜಿ ಅಡಗಿದೆ. ಯಾವುದೇ ಕುಟುಂಬಕ್ಕೆ ವೈದ್ಯಕೀಯ ತುರ್ತು ಪರಿಸ್ಥಿತಿಯು ಆರ್ಥಿಕ ಸಂಕಷ್ಟವಾಗಿ ಪರಿಣಮಿಸಬಾರದು ಎಂಬ ದೂರದೃಷ್ಟಿಯ ಚಿಂತನೆಯೇ ಸರ್ಕಾರದ ಆರೋಗ್ಯ ನೀತಿಗಳ ಆಧಾರವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿವಿಧ ಆರೋಗ್ಯ ಯೋಜನೆಗಳು ದೇಶದ ಜನರಿಗೆ ಗುಣಮಟ್ಟದ ವೈದ್ಯಕೀಯ ಸೇವೆಗಳನ್ನು ತಲುಪಿಸುವುದರ ಜೊತೆಗೆ ಆರೋಗ್ಯ ವೆಚ್ಚದ ಭಾರವನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಶ್ರೀಲಂಕಾ ರಾಜಧಾನಿ ಕೊಲಂಬೋದಲ್ಲಿ ಇಂದು ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 5,000 ಹೆಚ್ಚು ಭರತನಾಟ್ಯ ಕಲಾವಿದರು ಒಟ್ಟಾಗಿ ಪ್ರದರ್ಶನ ನೀಡಿ ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಭಾರತದ ಸಂಗಮಂ ಗ್ಲೋಬಲ್ ಅಕಾಡೆಮಿ ಹಾಗೂ ಶ್ರೀಲಂಕಾದ ಸಂಗಮಿಳ್ ಲಿಯಾ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಕೊಲಂಬೋದ ಗಾಲ್ ಫೇಸ್ ಗ್ರೀನ್ನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಭಾರತ, ಶ್ರೀಲಂಕಾ ಸೇರಿದಂತೆ ಹಲವು ದೇಶಗಳ ಸಾವಿರಾರು ನೃತ್ಯ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತೀಯ ಶಾಸ್ತ್ರೀಯ ನೃತ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಸಂಭ್ರಮಿಸಿದರು. ಭರತನಾಟ್ಯದ ಶಾಶ್ವತ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವುದರ ಜೊತೆಗೆ ವಿವಿಧ ದೇಶಗಳ ನಡುವೆ ಸಾಂಸ್ಕೃತಿಕ ಬಾಂಧವ್ಯವನ್ನು ಬಲಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಾಂಪ್ರದಾಯಿಕ ವರ್ಣರಂಜಿತ ಉಡುಪುಗಳನ್ನು ಧರಿಸಿದ್ದ ಕಲಾವಿದರು ಗುರುಗಳ ಮಾರ್ಗದರ್ಶನದಲ್ಲಿ ಏಕಕಾಲದಲ್ಲಿ ನೃತ್ಯ ಪ್ರದರ್ಶನ ನೀಡಿ ದಾಖಲೆ ನಿರ್ಮಿಸಿದರು. ದೇಶದ ಎಡಪಂಥೀಯ ಉಗ್ರವಾದ ಪೀಡಿತ ಪ್ರದೇಶಗಳು ಸೇರಿದಂತೆ ವಿದೇಶಿ ಡೆಬಿಟ್ ಕಾರ್ಡ್ ಜಾಲಗಳ ಮೂಲಕ ವಿದೇಶಿ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡಿರುವ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ನೀಡಿರುವ ದೂರಿನ ಆಧಾರದಲ್ಲಿ ಅಮೆರಿಕ ಮೂಲದ ಸಂಸ್ಥೆ ಮತ್ತು ಇತರ 6 ವಿರುದ್ದ ಪ್ರಕರಣ ದಾಖಲಾಗಿದೆ. ಇಡಿ ದೂರಿನ ಮೇರೆಗೆ ಬೆಂಗಳೂರಿನ ಕೊತ್ತನೂರು ಪೊಲೀಸರು ಇದೇ 11 ಭಾರತೀಯ ನ್ಯಾಯಸಂಹಿತೆ ಮತ್ತು ಕಾನೂನುಬಾಹಿರ ಚಟುವಟಿಕೆ ತಡೆಗಟ್ಟುವಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ. ಏಪ್ರಿಲ್ 18 ಮತ್ತು 19 ಆದಾಯ ತೆರಿಗೆ ಕಾಯ್ದೆ ಮತ್ತು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ನಡೆಸಿದ ಶೋಧ ಕಾರ್ಯದಲ್ಲಿ ಆರೋಪಿಗಳು ಅಮೆರಿಕ ಮೂಲದ ಸಂಸ್ಥೆಯೊಂದರ ಜೊತೆಗೆ ಸಂಪರ್ಕ ಹೊಂದಿದ್ದು ಅಕ್ರಮ ಹಣ ವರ್ಗಾವಣೆಗಾಗಿ ಅಮೆರಿಕದ ಬ್ಯಾಂಕ್ ನೀಡಿದ ವಿದೇಶಿ ಮೂಲದ ಡೆಬಿಟ್ ಕಾರ್ಡ್ಗಳನ್ನು ಬಳಸಿದ್ದಾರೆ. 2025 ನವೆಂಬರ್ನಿಂದ 2026 ಏಪ್ರಿಲ್ ನಡುವೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಮತ್ತು ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸಿ ಸುಮಾರು 92,55,000 ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಇಡಿ ತಿಳಿಸಿದೆ. ಕೇಂದ್ರ ಸರ್ಕಾರ ಖ್ಯಾತ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಅಲಕ್ ಎನ್ ಶರ್ಮಾ ಅವರನ್ನು ಕಾರ್ಮಿಕ ಅಂಕಿಅಂಶಗಳ ಉನ್ನತ ಮಟ್ಟದ ತಾಂತ್ರಿಕ ತಜ್ಞರ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಕಾರ್ಮಿಕ ಮಾರುಕಟ್ಟೆ ಸೂಚಕಗಳನ್ನು ಬಲಪಡಿಸಲು ಮತ್ತು ನಿಯತಕಾಲಿಕವಾಗಿ ಪರಿಶೀಲಿಸಲು ಹಾಗೂ ಭಾರತದ ಕಾರ್ಮಿಕ ಮಾರುಕಟ್ಟೆಯ ವಿಕಸನಗೊಳ್ಳುತ್ತಿರುವ ರಚನೆಯನ್ನು ನಿರ್ಣಯಿಸಲು ಈ ಸಮಿತಿಯನ್ನು ರಚಿಸಲಾಗಿದೆ. ಇರಾನ್ ಜೊತೆಗಿನ ಯುದ್ದವನ್ನು ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ ಹಾಕಲಾಗುವುದು ಮತ್ತು ಆ ನಂತರ ತಕ್ಷಣವೇ ಹಾರ್ಮುಜ್ ಜಲಸಂಧಿಯನ್ನು ಎಲ್ಲಾ ದೇಶಗಳಿಗೂ ತೆರೆಯಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಇನ್ನೊಂದೆಡೆ ಒಪ್ಪಂದ ನಿರೀಕ್ಷೆಯಂತೆ ಆಗದಿದ್ದರೆ ಅಂತಿಮ ಪರ್ಯಾಯ ಮಾರ್ಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಏತನ್ಮಧ್ಯೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವುದು ತಕ್ಷಣ ನಡೆಯುವ ಸಾಧ್ಯತೆ ಇಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಘೇಯಿ ಹೇಳಿದ್ದಾರೆ. ಒಪ್ಪಂದ ಇಂದು ಆಗುವ ಸಾಧ್ಯತೆ ಇಲ್ಲ ಮತ್ತು ಮುಂಬರುವ ದಿನಗಳಲ್ಲಿ ನಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಚಂದ್ರನ ಘನೀಕರಿಸುವ ಹವಾಮಾನದಿಂದ ಚಂದ್ರನ ಲ್ಯಾಂಡರ್ ಅನ್ನು ರಕ್ಷಿಸುವ ಸುಧಾರಿತ ಕೃತಕ ತಾಪನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಸಹಯೋಗ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಿಎಸ್ಐಆರ್ ಆರ್ಐಎಸ್ಸಿ ಕಾನ್ಕ್ಲೇವ್ ಉದ್ದೇಶಿಸಿ ಮಾತನಾಡಿದ ಇಸ್ರೋ ಮುಖ್ಯಸ್ಥರು ಸೌರಶಕ್ತಿಯಿಂದ ಇಂಧನ ಪಡೆದ ಚಂದ್ರಯಾನ 3 ಲ್ಯಾಂಡರ್ ವಿಕ್ರಮ್ ಚಂದ್ರನ ಮೇಲೆ 14 ಮಾತ್ರ ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸಿದರು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಬರ್ಮಿಂಗ್ಹ್ಯಾಮ್ನ ಎಡ್ಬಾಸ್ಟನ್ನಲ್ಲಿ ನಡೆಯುವ ಎ ಗುಂಪಿನ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದ ತನ್ನ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಆರಂಭವಾಗಲಿದೆ. ಭಾರತ ತಂಡ ಮಹಿಳಾ ಟಿ20 ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಪಾಕಿಸ್ತಾನದ ವಿರುದ್ದ ಪ್ರಬಲ ದಾಖಲೆಯನ್ನು ಹೊಂದಿದ್ದು ಆಡಿದ 16 ಪಂದ್ಯಗಳಲ್ಲಿ 13 ಪಂದ್ಯಗಳನ್ನು ಗೆದ್ದಿದೆ. ಇದಕ್ಕೂ ಮೊದಲು ನಡೆಯುವ ದಿನದ ಮೊದಲ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯಾಹ್ನ 3 ಆರಂಭವಾಗಲಿದೆ. ಅಮೆರಿಕದ ಮ್ಯಾಸಚುಸೆಟ್ನ ಜಿಲೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಸಿ ಗುಂಪಿನ ಪಂದ್ಯದಲ್ಲಿ ಸ್ಕಾಟ್ಲೆಂಡ್ ತಂಡ ಹೈಟಿ ತಂಡವನ್ನು 1-0 ಪರಾಭವಗೊಳಿಸಿದೆ. ಇನ್ನೊಂದೆಡೆ ಜರ್ಮನಿ ಮತ್ತು ಕುರಕಾವೋ ತಂಡಗಳ ನಡುವೆ ನಡೆಯುವ ಈ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಭಾರತ್ ಇನ್ನೋವೇಟ್ಸ್ ಉದ್ಘಾಟನೆ. ಶ್ರೀಲಂಕಾದ ಕೊಲಂಬೋದಲ್ಲಿ

ಸಾವಿರಕ್ಕೂ ಹೆಚ್ಚು ಕಲಾವಿದರಿಂದ ಭರತನಾಟ್ಯ ಪ್ರದರ್ಶನ, ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಾಣ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ, ಅಮೆರಿಕ ಮೂಲದ ಸಂಸ್ಥೆ ಸೇರಿ 6 ಜನರ ವಿರುದ್ಧ ಬೆಂಗಳೂರಿನಲ್ಲಿ ಪ್ರಕರಣ ದಾಖಲು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎ ಗುಂಪಿನ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

0: ಹೆಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಮಯ 1:20 ಆಗ್ತಾ ಇದೆ. ಈಗ ಕೇಳೋಣ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ ಆವರಿಸದಳಲ್ ಎಲ್ಲರನು ಮುಂದೆ ಸಮಯ. ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ ಆವರಿಸದಳಲ್ ಎಲ್ಲರನು ಮುಂದೆ ಸಮಯ. ನೋವಿಲ್ಲದರೂ ನೊಂದವರನ್ನು ಸಂತೈಸುತ್ತೀರೆ, ಜೀವನವು ಕಡಿದ ಹುದೆ ಮಂಕುತಿಮ್ಮ. ನೋವಿಲ್ಲದರೂ ನೊಂದವರನ್ನು ಸಂತೈಸುತ್ತೀರೆ, ಜೀವನವು ಕಡಿದ ಹುದೆ ಮಂಕುತಿಮ್ಮ.

ಈ ಪದ್ಯ ಮನುಷ್ಯ ತನ್ನ ನೋವಿನ ನಡುವೆ ಬದುಕೋದು ಹೇಗೆ ಅನ್ನೋದನ್ನು ವಿವರಿಸುವಂತಹ ಒಂದು ಮುಖ್ಯವಾದಂಥ ಪದ್ಯ ಅಂತ ನನಗನ್ನಿಸ್ತದೆ. ಯಾಕೆ ಅಂತಂದರೆ ಈ ಪದ್ಯದಲ್ಲಿ ಬಹಳ ಚೆನ್ನಾಗಿ ಡಿ ವಿ ಜಿಯವರು ಒಂದು ಮಾತನ್ನು ವಿವರಿಸ್ತಾ ಇದ್ದಾರೆ. ಏನು ಅಂತಂದರೆ, ನಮ್ಮ ಬದುಕು ಎಷ್ಟರ ಮಟ್ಟಿಗೆ ವೈವಿಧ್ಯವಾಗಿದೆ ಅಂತಂದರೆ, ಇಂಥ ವೈವಿಧ್ಯತೆ ಒಂದು ರೀತಿಯಲ್ಲಿ ನಮಗೆ ಕೃಪೆ ಇದ್ದ ಹಾಗೆ ಅಂತ. ಈ ಮಾತು ಬಹಳ ಮುಖ್ಯ ಅಂತ. ನಾವೀಗ ವೈವಿಧ್ಯತೆಯ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದೀವಿ, ನಮ್ಮ ಸಂಸ್ಕೃತಿಯಲ್ಲಿರುವಂತಹ ವೈವಿಧ್ಯತೆಗಳನ್ನ ಕುರಿತು ಮಾತಾಡ್ತಾ ಇದ್ದೀವಿ, ನಮ್ಮ ಬದುಕಿನಲ್ಲಿರುವಂತಹ ವೈವಿಧ್ಯತೆಗಳನ್ನ ಕುರಿತು ಮಾತಾಡ್ತಾ ಇದ್ದೀವಿ. ಅಂಥದೊಂದು ಭಾವವನ್ನು ಇಲ್ಲಿ ಡಿ ವಿ ಜಿಯವರು

ಬೇರೊಂದು ಬಗೆಯಲ್ಲಿ ವಿವರಿಸೋದನ್ನ ನಾವು ಗುರುತಿಸಬಹುದು. ವೈವಿಧ್ಯತೆ ಇರೋದ್ರಿಂದ ನಮ್ಮ ಬದುಕಿನಲ್ಲಿ ಏನಾಗುತ್ತೆ ಅಂತಂದ್ರೆ, ಕೆಲವರಿಗೆ ಕಷ್ಟ ಇದ್ದಾಗ ಕೆಲವರು ಸುಖ ಇರ್ತದೆ, ಇದೇ ವೈವಿಧ್ಯ. ಹಲವರು ಚೆನ್ನಾಗಿ ಬದುಕ್ತಾ ಇರ್ತಾರೆ, ಹಲವರು ಬಡತನದಲ್ಲಿ ನರಳ್ತಾ ಇರ್ತಾರೆ. ಇಂಥದೊಂದು ವೈವಿಧ್ಯತೆ ನಮ್ಮ ಬದುಕಿನಲ್ಲಿ ಇರೋದ್ರಿಂದ ದುಃಖ ಅನ್ನೋದು ಎಲ್ಲರನ್ನೂ ಒಂದೇ ಸತಿ ಅದು ಕಾಡೋದಿಲ್ಲ. ನೋಡಿ ಇಲ್ಲಿ ಎರಡನೇ ಸಾಲಿನಲ್ಲಿ ಅವರು ಹೇಳೋ ಮಾತು, ಆವರಿಸದು ಅಳಲ್ ಎಲ್ಲರೂ ಒಂದೇ ಸಮಯದಲ್ಲಿ. ಅಳಲು ಅಂತಂದರೆ ದುಃಖ ಆವರಿಸದು, ಒಳಗೊಳ್ಳೋದಿಲ್ಲ ಎಲ್ಲರನ್ನ ಒಂದೇ ಸಮಯಕ್ಕೆ, ಒಂದೇ ಕ್ಷಣದಲ್ಲಿ ದುಃಖ ಆವರಿಸುತ್ತಿಲ್ಲ. ಯಾಕೆಂದರೆ ವೈವಿಧ್ಯತೆ ಅಷ್ಟಿದೆ, ಬದುಕಿನಲ್ಲಿರೋ ವೈವಿಧ್ಯತೆ ಅಷ್ಟಿರೋದ್ರಿಂದ ಎಲ್ಲರನ್ನೂ ದುಃಖ ಆವರಿಸೋದಿಲ್ಲ ಒಂದೇ ಸತಿಗೆ. ಅದರಿಂದ ಏನು ಮಾಡಬೇಕು ಬದುಕಿನಲ್ಲಿ ಜನ ಅಂತಂದರೆ, ನೋವು ಇಲ್ಲದವರು ನೊಂದವರನ್ನ ಸಂತೈಸಬೇಕಾಗ್ತದೆ. ಹಾಗೆ ಸಂತೈಸೋದ್ರ ಮೂಲಕ ಬದುಕನ್ನು ಒಂದು ರೀತಿ ಆರೋಗ್ಯಕರವಾದಂತಹ ಮಾರ್ಗಕ್ಕೆ ತೆಗೆದುಕೊಂಡೋದು ಹೇಗೆ ಅನ್ನೋದು ಮನುಷ್ಯನಿಗೆ ಗೊತ್ತಾಗ್ತದೆ ಅನ್ನೋದು ಇಲ್ಲಿ ಈ ಪದ್ಯದ ಭಾವನೆ.

ವಿವೇಕರಹಿತೇಷ್ಟ ಬಂಧುಜನ, ಕಾಲದೌಷ್ಟ್ರಕ್ಕೆ ನಿನ್ನ ಮೃದುಗೊಳಿಪ ಭಟರು. ಸ್ಥೂಲ ಸೂಕ್ಷ್ಮ ವಿವೇಕರಹಿತೇಷ್ಟ ಬಂಧುಜನ, ಕಾಲದೌಷ್ಟ್ರಕ್ಕೆ ನಿನ್ನ ಮೃದುಗೊಳಿಪ ಭಟರು. ಸಾಲವನು ನಿನ್ನಿಂದ ಸಲ್ಲಿಸಿಕೊಳ್ಳ ಬಂದವರು ತಾಳುಮೆಯಿನವರೊಳಿರು ಮಂಕುತಿಮ್ಮ. ಸಾಲವನು ನಿನ್ನಿಂದ ಸಲ್ಲಿಸಿಕೊಳ್ಳ ಬಂದವರು ತಾಳುಮೆಯಿನವರೊಳಿರು ಮಂಕುತಿಮ್ಮ.

0: ಈ ಪದ್ಯದಲ್ಲಿ ಮನುಷ್ಯ ಹೇಗೆ ವಿವೇಕರಹಿತ ಸಮುದಾಯವನ್ನು ಎದುರಿಸಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸ್ಥೂಲ ಸೂಕ್ಷ್ಮ ವಿವೇಕರಹಿತ ಇಷ್ಟ ಬಂಧು ಜನಗಳು ಅನ್ನೋ ಮಾತೇನಿದೆ ಅಂದರೆ, ಶ್ರೇಷ್ಠ ಕೀಳು ದೊಡ್ಡದು ಚಿಕ್ಕದು ಎಂಬ ವಿವೇಕ ಇರದ ಬಂಧು ಜನರು ಹೇಗಿದ್ದಾರೆ ಅಂತಂದರೆ, ಅವರು ಕಾಲದಂಶಕ್ಕೆ, ಕಾಲದಂಶ ಅಂತಂದರೆ ಯಮನ ದಾಳೆ ಅಂತ ಅರ್ಥ ಇಲ್ಲಿ, ಅಂದರೆ ಸಾವಿನ ಕಡೆಗೆ ತಳ್ಳುವಂಥವ್ರು ಅವರು. ವಿವೇಕ ಇರದ ಬಂಧುಗಳು ಹೇಗಿದ್ದಾರೆ ಅಂತಂದರೆ, ನಿನ್ನನ್ನು ಸಾವಿನ ಕಡೆಗೆ ತಳ್ಳುವಂಥವ್ರು ಅವರು. ಅವರು ನಿನ್ನ ಈ ರೀತಿಯಲ್ಲಿ ಮೃದುಗೊಳಿಸ್ತಾರೆ. ಮೃದುಗೊಳಿಸ್ತಾರೆ ಅಂತಂದರೆ ನಿನ್ನ ವ್ಯಕ್ತಿತ್ವವನ್ನು ತಿಳಿ ಮಾಡ್ತಾರೆ ಅಂತ ತಿಳ್ಕೋಬೇಕು ನೀನು. ಅವರನ್ನ ವಿರೋಧಿಗಳು ಅಂತ ಭಾವಿಸೋದಕ್ಕಿಂತ ಹೆಚ್ಚಾಗಿ ಅವರು ನಿನ್ನ ವ್ಯಕ್ತಿತ್ವವನ್ನು ಮೃದುಗೊಳಿಸ್ತಾರೆ ಅಂತ ನೀನು ಭಾವಿಸಬೇಕು. ಒಂದು ರೀತಿಯಲ್ಲಿ ಸಾಲವನ್ನು ನಿನ್ನಿಂದ ಸಲ್ಲಿಸಿಕೊಳ್ಳ ಬಂದವರು ಅಂತ ಅಂದರೆ, ನೀನೇನೋ ಒಂದು ಸಾಲ ಮಾಡಿದೀಯಾ ಬದುಕಿನಲ್ಲಿ, ಅನೇಕ ರೀತಿಯ ಸಾಲವನ್ನು ಮಾಡಿ ಬಂದಿದೀಯಾ, ಅದನ್ನು ವಾಪಸ್ಸು ನೀನು ಋಣ ತೀರಿಸು ಅಂತ ಹೇಳಲಿಕ್ಕೆ ಬಂದಂಥವ್ರು ಅನ್ನೋ ರೀತಿಯಲ್ಲಿ ನೀನು ಭಾವಿಸಬೇಕು. ಅದರಿಂದ ಅಂಥವ್ರ ಜೊತೆಗೆ ತಾಳ್ಮೆಯಿಂದ ಇರೋದು ಬಹಳ ಮುಖ್ಯ ಅನ್ನೋ ಭಾವ ಇಲ್ಲಿದೆ. ಅಂದರೆ ಅಂಥವ್ರ ಜೊತೆಗೆ ಒಂದು ವಿರೋಧವನ್ನು ಕಟ್ಟಿಕೊಳ್ಳೋದ್ರ ಬದಲು ಅದರಿಂದ ಕಲಿಯೋದು ಬಹಳ ಮುಖ್ಯ ಅನ್ನೋ ಮಾತನ್ನು ಈ ಪದ್ಯ ವಿವರಿಸ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್

ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನ್ನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಸಮಯ 1:32 ಆಗ್ತಾ ಇದೆ. ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಟ್ಯೂನ್ ಮಾಡಿದ್ದೀರಾ. ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

ಲಂಚ್ ಬಾಕ್ಸ್ ಕೇಳ್ತಾ ಇದ್ದೀರಾ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಹಾಡನ್ನ ಕೇಳಿದ್ರಿ. ನಿಂತಲ್ಲೇ ನಿಂತುಕೊಳ್ಳೆ, ಕೇಸ್ ನಂಬರ್ 18/9 ಚಿತ್ರದ ಹಾಡು ಇದು. ಗೌಸ್ಪಿಯರ್ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಇದ್ದಂತಹ ಗೀತೆ. ಇದಕ್ಕೂ ಮೊದಲು ಮತ್ತೊಂದು ಹಾಡನ್ನ ಕೇಳಿದ್ರಿ ಕಾರ್ತಿಕ್ ಅವರ ಧ್ವನಿಯಲ್ಲಿ ಇದ್ದಂತಹ ಹಾಡು. ಅದಾಗಿತ್ತು ಬಾಡಿಗಾರ್ಡ್ ಚಿತ್ರದ ಗೀತೆಗೆ ಕಾರ್ತಿಕ್ ಅವರ ಜೊತೆಗೆ ಅನುರಾಧ ಭಟ್ ಹಾಡಿದ್ರು. ಕವಿರಾಜ್ ಅವರ ಸಾಹಿತ್ಯಕ್ಕೆ ವಿನಯ್ ಚಂದ್ರ ಸಂಗೀತವನ್ನು ಕೊಟ್ಟಿದ್ರು. ಇನ್ನು ಮುಂದಿನ ಗೀತೆ ಕುನಾಲ್ ಗಾಂಜಾವಾಲ ಅವರ ಧ್ವನಿಯಲ್ಲಿರುವಂತಹ ಒಂದು ಇಂಪಾದ ಗೀತೆ, ಚಂಡ ಚಿತ್ರದ ಹಾಡು. ಕುನಾಲ್ ಗಾಂಜಾವಾಲ ಅವರ ಜೊತೆಗೆ ಶ್ರೇಯಾ ಘೋಷಾಲ್ ಹಾಡಿದ್ದಾರೆ. ಎಸ್ ನಾರಾಯಣ ಅವರ ಸಾಹಿತ್ಯ ಮತ್ತು ಸಂಗೀತ ಇರುವಂತಹ ಗೀತೆ ಈಗ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಒಂದು ಗಂಟೆ 48 ನಿಮಿಷ ಆಗ್ತಾ ಇದೆ. ಲಂಚ್ ಬಾಕ್ಸ್ ಕೇಳ್ತಾ ಇದ್ದೀರಾ. ಚಾರ್ಮಿನಾರ್ ಚಿತ್ರದ ಹಾಡು ಮುಂದೆ ನಿಮಗೋಸ್ಕರ ಹರಿ ಅವರ ಧ್ವನಿಯಲ್ಲಿ. ಲೋಕೇಶ್ ಕೃಷ್ಣ ಅವರ ಸಾಹಿತ್ಯಕ್ಕೆ ಹರಿ ಅವರ ಸಂಗೀತ ಸಂಯೋಜನೆ ಇದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಯುಪಿಎ ಅವಧಿಗೆ ಹೋಲಿಸಿದರೆ ಕೇಂದ್ರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚಿನ ತೆರಿಗೆ ಹಂಚಿಕೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಸುಧಾರಣೆಗೆ ಕೇಂದ್ರದ ಒತ್ತು, ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟ್ರ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಇಂದು ವಿಶ್ವ ರಕ್ತದಾನಿಗಳ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ, ರಕ್ತದಾನಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಕರೆ. ಹಿಂದಿನ ಯುಪಿಎ ಅವಧಿಗೆ ಹೋಲಿಸಿದರೆ ಈಗಿನ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚು ತೆರಿಗೆ ಹಂಚಿಕೆಯಾಗಿದೆ ಎಂದು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೇಂದ್ರದಿಂದ ತೆರಿಗೆ ಹಂಚಿಕೆ ವಂಚನೆ ಕುರಿತ ರಾಜ್ಯ ಸರ್ಕಾರದ ಆರೋಪಗಳನ್ನು ನಿರಾಕರಿಸಿದರು. ರಾಜ್ಯಕ್ಕೆ ಹಂಚಿಕೆಯಾದ ತೆರಿಗೆ ವಿವರಗಳನ್ನು ಒದಗಿಸಿದ ಸಚಿವರು, ರಾಜ್ಯವು 4 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಹಂಚಿಕೆಯನ್ನು ಪಡೆದುಕೊಂಡಿದೆ ಎಂದು ಹೇಳಿದರು. ಬಂಡವಾಳ ಆಸ್ತಿಗಳಲ್ಲಿ ಹೂಡಿಕೆ ಮಾಡಲು ರಾಜ್ಯಕ್ಕೆ 50 ವರ್ಷಗಳವರೆಗೆ 18,000 ಕೋಟಿ ರೂಪಾಯಿ ಬಡ್ಡಿರಹಿತ ಸಾಲ ನೀಡಲಾಗಿದೆ. 8,100 ಕಿಲೋಮೀಟರ್ ರಾಷ್ಟೀಯ ಹೆದ್ದಾರಿಗಳನ್ನು ನಿರ್ಮಿಸಲು 63,000 ಕೋಟಿ ರೂಪಾಯಿ ಕೇಂದ್ರ ನಿಧಿ ನೀಡಲಾಗಿದೆ. ರೈಲ್ವೆ ಮೂಲಸೌಕರ್ಯಕ್ಕಾಗಿ 7,700 ಕೋಟಿ ರೂಪಾಯಿ, ಬೆಂಗಳೂರು ಚೆನ್ನೈ ಕಾರಿಡಾರ್ ಯೋಜನೆಗೆ 7,000 ಕೋಟಿ ರೂಪಾಯಿ ಒದಗಿಸಲಾಗಿದೆ ಎಂದು ಹಣಕಾಸು ಸಚಿವರು ಮಾಹಿತಿ ನೀಡಿದರು. ನವೀಕರಿಸಬಹುದಾದ ಇಂಧನ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು 1,354 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ. ಮುಂದಿನ ವರ್ಷ ಜೂನ್ ವೇಳೆಗೆ ಕೊಪ್ಪಳ ಮತ್ತು ಗದಗ ಹಸಿರು ಶಕ್ತಿಯ ಕೇಂದ್ರವಾಗಲಿದೆ. ಜನಧನ್, ಮುದ್ರಾ, ಆಯುಷ್ಮಾನ್ ಇನ್ನಿತರ ಕೇಂದ್ರದ ಯೋಜನೆಗಳು ಹಾಗೂ ನವೋದ್ಯಮಗಳಿಗೆ ನೀಡಿದ ಪ್ರೋತ್ಸಾಹದಿಂದ ಕರ್ನಾಟಕವು ಪ್ರಯೋಜನ ಪಡೆದಿದೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಳೆದ 12 ವರ್ಷಗಳ ಜನಪರ ಆಡಳಿತದಲ್ಲಿ ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಮತ್ತು ಸುಧಾರಣೆಗೆ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮಿಮ್ಸ್ನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಅತ್ಯಾಧುನಿಕ ಲಿಫ್ಟ್ ಮತ್ತಿತರ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ನೀಡಿರುವ 1.5 ಕೋಟಿ ರೂಪಾಯಿ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅನುದಾನದಲ್ಲಿ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದರು. ಜಗತ್ತಿನಲ್ಲಿಯೇ ಅತಿದೊಡ್ಡ ಆರೋಗ್ಯ ವಿಮಾ ಯೋಜನೆಯನ್ನು ಅನುಷ್ಠಾನ ಮಾಡಲಾಗಿದೆ. ಆರೋಗ್ಯವಂತ ಮತ್ತು ಸಶಕ್ತ ಭಾರತ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ 6ನೇ CSIR RISC ಸಮಾವೇಶದಲ್ಲಿ ಮಾತನಾಡಿದ ಅವರು, ಭಾರತವು ನಾವೀನ್ಯತೆ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯಗಳನ್ನು ಪ್ರೋತ್ಸಾಹಿಸುವ ರಾಷ್ಟೀಯ ಶಿಕ್ಷಣ ನೀತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಪದವಿ ಕೇಂದ್ರಿತ ವಿಧಾನದಿಂದ ಕ್ರಮೇಣ ದೂರ ಸರಿಯುತ್ತಿವೆ ಎಂದರು. ಪೇಟೆಂಟ್ ಸಲ್ಲಿಕೆಯಲ್ಲಿ ಭಾರತ ಇಂದು ವಿಶ್ವದಲ್ಲಿ 6ನೇ ಸ್ಥಾನದಲ್ಲಿದೆ. ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ 81ನೇ ಸ್ಥಾನದಿಂದ 38ನೇ ಸ್ಥಾನಕ್ಕೆ ಏರಿದೆ. ಅಗ್ರ 100 ಉಲ್ಲೇಖಗಳಲ್ಲಿ ಶೇಕಡ 10% ಭಾರತದ ಕೊಡುಗೆಗಳಾಗಿವೆ ಎಂದು ಶ್ಲಾಘಿಸಿದರು. ಭಾರತದಲ್ಲಿ 230,000 ನವೋದ್ಯಮಗಳಿವೆ. ದೇಶದ 2 ಮತ್ತು 3ನೇ ಹಂತದ ನಗರಗಳಲ್ಲಿ 25 ಲಕ್ಷ ಯುವಜನರಿಗೆ ಉದ್ಯೋಗಾವಕಾಶ ಲಭಿಸಿದೆ ಎಂದು ಅವರು ತಿಳಿಸಿದರು. 2 ದಿನಗಳ ರೈಸ್ ಸಮಾವೇಶದಲ್ಲಿ ಏರೋಸ್ಪೇಸ್, ಆಹಾರ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ 100ಕ್ಕೂ ಹೆಚ್ಚು ನವೋದ್ಯಮಗಳು ತನ್ನ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತಿವೆ. ಉದ್ಘಾಟನಾ ಸಮಾರಂಭದಲ್ಲಿ ಜಂಟಿ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯತ್ನಗಳಿಗಾಗಿ IIT ಧಾರವಾಡ, IITM ಚೆನ್ನೈ ಮತ್ತು ನಿವೇದಿ ICAR ಒಪ್ಪಂದಗಳಿಗೆ ಸಹಿ ಹಾಕಿದವು. ದೇಶದ ಎಡಪಂಥೀಯ ಉಗ್ರವಾದ ಬಾಧಿತ ಪ್ರದೇಶಗಳು ಸೇರಿದಂತೆ ವಿದೇಶಿ ಡೆಬಿಟ್ ಕಾರ್ಡ್ ಜಾಲಗಳ ಮೂಲಕ ವಿದೇಶಿ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡಿರುವ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯ ED ನೀಡಿರುವ ದೂರಿನ ಆಧಾರದಲ್ಲಿ ಅಮೆರಿಕ ಮೂಲದ ಸಂಸ್ಥೆ ಮತ್ತು ಇತರ 6 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ED ದೂರಿನ ಮೇರೆಗೆ ಬೆಂಗಳೂರಿನ ಕೊತ್ತನೂರು ಪೊಲೀಸರು ಇದೇ 11ರಂದು ಭಾರತೀಯ ನ್ಯಾಯ ಸಂಹಿತೆ ಮತ್ತು ಕಾನೂನುಬಾಹಿರ ಚಟುವಟಿಕೆ ತಡೆಗಟ್ಟುವಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ.
ಏಪ್ರಿಲ್ 18 ಮತ್ತು 19 ಆದಾಯ ತೆರಿಗೆ ಕಾಯ್ದೆ ಮತ್ತು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ನಡೆಸಿದ ಶೋಧ ಕಾರ್ಯದಲ್ಲಿ ಆರೋಪಿಗಳು ಅಮೆರಿಕ ಮೂಲದ ಸಂಸ್ಥೆಯೊಂದರ ಜೊತೆಗೆ ಸಂಪರ್ಕ ಹೊಂದಿದ್ದು ಅಕ್ರಮ ಹಣ ವರ್ಗಾವಣೆಗಾಗಿ ಅಮೆರಿಕದ ಬ್ಯಾಂಕ್ ನೀಡಿದ ವಿದೇಶಿ ಮೂಲದ ಡೆಬಿಟ್ ಕಾರ್ಡ್ಗಳನ್ನು ಬಳಸಿದ್ದಾರೆ. 2025 ನವೆಂಬರ್ನಿಂದ 2026 ಏಪ್ರಿಲ್ ನಡುವೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಮತ್ತು ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸಿ ಸುಮಾರು 92.55 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಇಡಿ ತಿಳಿಸಿದೆ. ಪ್ರದೇಶ ಸಮಾಚಾರ

0: ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ವಿಶ್ವ ರಕ್ತದಾನಿಗಳ ದಿನ. ಜಗತ್ತಿನಾದ್ಯಂತ ವಿವಿಧ ದೇಶಗಳಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ರಕ್ತದಾನದ ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ಸಮಾಜದಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಹೆರಿಗೆ, ಅಪಘಾತ, ವಿವಿಧ ಶಸ್ತ್ರಚಿಕಿತ್ಸೆ, ರಕ್ತಹೀನತೆ ಇನ್ನಿತರ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗಳಲ್ಲಿ ರಕ್ತದ ಅವಶ್ಯಕತೆ ಇರುತ್ತದೆ. 18 ವರ್ಷದಿಂದ 60 ವರ್ಷದೊಳಗಿನ 45 ಕೆಜಿಗಿಂತ ಹೆಚ್ಚು ತೂಕವಿರುವ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಯು 6 ತಿಂಗಳಿಗೊಮ್ಮೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬಹುದಾಗಿದೆ. ಒಬ್ಬ ವ್ಯಕ್ತಿ ಮಾಡುವ ರಕ್ತದಾನದಿಂದ ಕನಿಷ್ಠ 3 ಪ್ರಾಣಗಳನ್ನು ಉಳಿಸಲು ಅನುಕೂಲವಾಗುತ್ತದೆ. ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಕಷ್ಟದ ಸಮಯದಲ್ಲಿ ಕುಟುಂಬಗಳಿಗೆ ಬೆಂಬಲ ನೀಡುವ ನಮ್ಮ ಸಮಾಜದಲ್ಲಿ ಸಹಾನುಭೂತಿಯ ಮನೋಭಾವವನ್ನು ಬಲಪಡಿಸುವ ರಕ್ತದಾನಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧನ್ಯವಾದ ತಿಳಿಸಿದ್ದಾರೆ. ರಕ್ತದಾನ ಸಂಸ್ಕೃತಿ ಪೋಷಿಸುವುದನ್ನು ಮುಂದುವರಿಸೋಣ ಮತ್ತು ಹೆಚ್ಚಿನ ಜನರು ರಕ್ತದಾನ ಮಾಡಲು ಪ್ರೇರೇಪಿಸೋಣ ಎಂದು ಮುಖ್ಯಮಂತ್ರಿ ಕರೆ ನೀಡಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ 59 ಕೋಟಿ 50 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿ 2026-27 ಸಾಲಿನ ಯೋಜನೆಯಡಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಆಯ್ದ ರಾಜ್ಯ ಹೆದ್ದಾರಿ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಈ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ಪ್ರಮುಖ ರಸ್ತೆಗಳಿಗೆ ಅಗತ್ಯವಿರುವ ಸುಧಾರಣೆ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಅನುದಾನ ಬಳಕೆಯಾಗಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕೋಲಾರದ ಮಾವು ಬೆಳೆಗಾರರ ಹಿತರಕ್ಷಣೆ ಹಾಗೂ ಎಪಿಎಂಸಿ ಮಾರುಕಟ್ಟೆಗೆ ಭೂಮಿ ಮಂಜೂರು ಕುರಿತು ಚರ್ಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಜಿಲ್ಲೆಯ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಹಾಗೂ ಅವರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕಳೆದ ಸಾಲಿನಲ್ಲಿ ಮಂಜೂರು ಮಾಡಿದಂತೆ ಪಿಡಿಪಿಎಸ್ ಮಂಜೂರು ಮಾಡಲು ಸಭೆಯಲ್ಲಿ ಮನವಿ ಮಾಡಲಾಯಿತು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಉದ್ದೇಶಿತ ನೂತನ ಎಪಿಎಂಸಿ ಮಾರುಕಟ್ಟೆಗಾಗಿ 80 ಎಕರೆ ಜಾಗವನ್ನು ಗುರುತಿಸಲಾಗಿದೆ. ಇದರಲ್ಲಿ ಯಾವುದೇ ತಕರಾರು ಅಥವಾ ವಿವಾದವಿಲ್ಲದ 60 ಎಕರೆ ಜಾಗವನ್ನು ಎಪಿಎಂಸಿಗೆ ಹಸ್ತಾಂತರಿಸಲು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಹಯೋಗದಲ್ಲಿ ರಾಷ್ಟಮಟ್ಟದಲ್ಲಿ ಫೌಂಡೇಶನಲ್ ಲರ್ನಿಂಗ್ ಸ್ಟಡಿ ನಡೆಸಲಾಗುತ್ತಿದ್ದು, ಚಿತ್ರದುರ್ಗ ಜಿಲ್ಲೆಯಲ್ಲಿ June 11 ಮತ್ತು 12 ನಡೆದ ಸಮೀಕ್ಷೆಯಲ್ಲಿ 90 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಎಂದು ಡಯಟ್ ಪ್ರಾಚಾರ್ಯ ಎಂ ನಾಸಿರುದ್ದೀನ್ ತಿಳಿಸಿದರು. ಸಮೀಕ್ಷಾದಾರರಿಗೆ ಜಿಲ್ಲಾ ಹಂತದಲ್ಲಿ ತರಬೇತಿ ನೀಡಿ ಟ್ಯಾಬ್ಲೆಟ್ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಸಮೀಕ್ಷೆ ನಡೆಸಲಾಗಿದೆ. ಪ್ರಸಕ್ತ ವರ್ಷ 4ನೇ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳ ಮೂಲಭೂತ ಭಾಷಾ ಕೌಶಲ ಮತ್ತು ಸಂಖ್ಯಾಜ್ಞಾನ ಕೌಶಲ ಪರೀಕ್ಷಿಸಲಾಗಿದೆ ಎಂದು ತಿಳಿಸಿದರು. ನೋಡಲ್ ಅಧಿಕಾರಿ ಎಲ್ ರೇವಣ್ಣ ಮಾತನಾಡಿ, ಶಾಲಾ ಪ್ರಶ್ನಾವಳಿ ಮೂಲಕ ಮೂಲಭೂತ ಸೌಲಭ್ಯಗಳು, ಶಿಕ್ಷಕರ ಪ್ರಶ್ನಾವಳಿಯಿಂದ ವಿದ್ಯಾರ್ಹತೆ ಮತ್ತು ವೃತ್ತಿಪರ ಮಾಹಿತಿ, ವಿದ್ಯಾರ್ಥಿ ಪ್ರಶ್ನಾವಳಿ ಮೂಲಕ ಕಲಿಕಾ ಪ್ರಗತಿ ಮೌಲ್ಯಮಾಪನ ಮಾಡಲಾಗುವುದು ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಗರಸಭೆ ಸಹಯೋಗದೊಂದಿಗೆ ಕಸ ವಿಂಗಡಣೆ ಮತ್ತು ತ್ಯಾಜ್ಯ ನಿರ್ವಹಣೆ ಕುರಿತ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಪಿಎ ಅವಧಿಗೆ ಹೋಲಿಸಿದರೆ ಕೇಂದ್ರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚಿನ ತೆರಿಗೆ ಹಂಚಿಕೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಸುಧಾರಣೆಗೆ ಕೇಂದ್ರದ ಒತ್ತು, ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟ್ರ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಇಂದು ವಿಶ್ವ ರಕ್ತದಾನಿಗಳ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ, ರಕ್ತದಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

12:41 ಆಗಿದೆ. ಎವರ್ ಗ್ರೀನ್ ಕನ್ನಡ ಹಾಡುಗಳನ್ನ ಕೇಳುವಂತಹ ಸಮಯ. ಮೊದಲಿಗೆ ಅಮೆರಿಕ ಅಮೆರಿಕ ಸಿನಿಮಾದಿಂದ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿರುವಂತಹ ಈ ಗೀತೆ ನಿಮಗಾಗಿ.

ರಾಜೇಶ್ ಕೃಷ್ಣನ್ ಹಾಗೆ ರಮೇಶ್ ಚಂದ್ರ, ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ ಹಾಡನ್ನು ಕೇಳಿದ್ರೆ ಅಮೆರಿಕ ಅಮೆರಿಕ ಸಿನಿಮಾದ ಹಾಡಾಗಿತ್ತು. ಹೆಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿ ಸಂಗೀತ ಇದ್ದಂತಹ ಗೀತೆ ಇದು.

ಯಾರೇ ನೀನು ಚಲುವೆ ಚಿತ್ರದ ಹಾಡನ್ನ ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಂಸಲೇಖಾ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಹಾಡಿಗಿತ್ತು. ಮುಂದಿನ ಗೀತೆ ಜನುಮದ ಜೋಡಿ ಚಿತ್ರದ ಗೀತೆ, ಮಂಜುಳಾ ಗುರುರಾಜ್ ಮತ್ತು ರಾಜೇಶ್ ಕೃಷ್ಣನ್ ಅವರು ಹಾಡಿರುವಂತಹ ಗೀತೆ, ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಹಾಡು ಇದು.

ಜನ್ಮದ ಜೋಡಿ ಹಾಡನ್ನ ಕೇಳಿದ್ರಿ. ರಾಜೇಶ್ ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಇದ್ದಂತಹ ಗೀತೆ. ಮುಂದಿನ ಗೀತೆ ನಾಗಮಂಡಲ ಚಿತ್ರದ ಹಾಡು ಇದು.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ಎಸ್, ಚಿಂತೆನ ಸೈಡಿಗಿಟ್ಟು ಆಟ ಆಡುವಂತಹ ಸಮಯ ಇದು ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನನ್ನ ಪ್ರಶ್ನೆಗೆ ನೀವು ಕಾಯ್ತಿರ್ತೀರಾ, ನಿಮ್ಮ ಉತ್ತರಕ್ಕೆ ನಾನು ಕಾಯ್ತಾ ಇರ್ತೀನಿ. ಇಂಥ ಒಂದು ಸಮಯ 3:02 ಈ ಹೊತ್ತಿನಲ್ಲಿ ಹೊಂಬಿಸಿಲು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೇ ಬಿಡೋಣ ಒಂದು ಅದ್ಭುತವಾದಂತಹ ಗೀತೆಯೊಂದಿಗೆ.

3:06 ಆಗಿದೆ. ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದ್ದಾಯ್ತು, ಒಂದು ಹಾಡನ್ನ ಕೇಳಿಸಿದ್ದಾಯ್ತು. ಈಗ ಪ್ರಶ್ನೆ ಕೇಳುವಂತ ಸಮಯ. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಅಂತ ನಾನು ಭಾವಿಸ್ತೀನಿ. ಭಾನುವಾರ ಹೇಳಿ ಕೇಳಿ ಎಲ್ಲರೂ ಕೂಡ ರಿಲ್ಯಾಕ್ಸ್ ಮೋಡಲ್ಲಿ ಆರಾಮಾಗಿ ಮನೇಲಿರ್ತೀರಾ. ಇನ್ನು ಪ್ರಶ್ನೆ ಈ ರೀತಿ ಇದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗೆ ಇಬ್ಬರು ಅತಿಥಿಗಳು ಅಂದರೆ ಎರಡು ಮರಿಗಳು ಜನ್ಮ ತಾಳಿದವು, ಅವು ಯಾವುದು ಅನ್ನೋದು ನನ್ನ ಪ್ರಶ್ನೆ. ಪ್ರಶ್ನೆ ಮತ್ತೊಮ್ಮೆ ಕೇಳ್ತೀನಿ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗೆ ಇಬ್ಬರು ಅತಿಥಿಗಳು ಅಂದರೆ ಎರಡು ಮರಿಗಳು ಜನ್ಮ ತಾಳಿದವು, ಅವು ಯಾವುದು ಅನ್ನೋದು ನನ್ನ ಪ್ರಶ್ನೆ. ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಒಂದು ಹಾಡಿನ ಕಾಲಾವಕಾಶ ಎಂದಿನ ಹಾಗೆ ಇದ್ದೇ ಇರುತ್ತೆ. 9408090013 ಈ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಬೇಗ ಬೇಗ ನನಗೆ ಕಳಿಸ್ಕೊಡ್ತೀರಲ್ಲ.

ಗಂಟೆ 12 ನಿಮಿಷ ಆಗಿದೆ. ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ? ಎಸ್, ನಾನು ಕೇಳಿದ್ದೆ. ಹೊಂಬಿಸಿಲು ಕಾರ್ಯಕ್ರಮದ ಮೊದಲನೇ ಪ್ರಶ್ನೆಯಾಗಿ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗಷ್ಟೇ 2 ಅತಿಥಿಗಳ ಆಗಮನವಾಗಿದೆ, ಅಂದರೆ 2 ಮರಿಗಳ ಜನ್ಮ ಆಗಿದೆ. ಆ 2 ಮರಿಗಳು ಯಾವುದು ಅನ್ನೋದು ನನ್ನ ಪ್ರಶ್ನೆಯಾಗಿತ್ತು. ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ಅಂತ ನೋಡುವಂತಹ ಸಮಯ. ಎಸ್, ಸರಿಯಾದ ಉತ್ತರವನ್ನ, ಅರ್ಧ ಉತ್ತರವನ್ನ ಸರಿಯಾಗಿ, ಅಂದರೆ 2 ಮರಿಗಳಲ್ಲಿ 1 ಮರಿಯ ಹೆಸರನ್ನ ಸರಿಯಾಗಿ ಹೇಳಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ. ಹಾಗೆ ನೇತ್ರಾ ಕೆಂಗೇರಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹೊನ್ನೂರು ಆಲಿ ಹನುಮಂತಪುರ ಜಗಳೂರಿನಿಂದ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಕೂಡ ಸರಿಯಾಗಿದೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ತಪ್ಪಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಂಪಿಯಿಂದ ಜಾಫರ್ ಅವರು 1 ಉತ್ತರವನ್ನು, ಅಂದರೆ 1 ಮರಿಯ ಹೆಸರನ್ನು ಮಾತ್ರ ಸರಿಯಾಗಿ ಹೇಳಿದ್ದಾರೆ. ಮರಿ ಹೆಸರು ಹೇಳದೆ ಹೋದರೂ ಪರವಾಗಿಲ್ಲ, ಅದು ಯಾರ ಮರಿ ಅಂತ ಹೇಳಿದರೂ ಸಾಕು. ಸುಭಾನ್ ಕೋರಿಯವರು ಹಂಪಸಾಗರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಪದ್ಮಶ್ರೀ ಅವರ ಉತ್ತರ ಕೂಡ ತಪ್ಪಾಗಿದೆ. ಯಾರು, ದೇವಿ ಸಿಂಗ್ ಸರೋಜಾ ಸಿಂಗ್ ಅವರ ಉತ್ತರ ಸರಿಯಾಗಿದೆ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿಯವರ ಉತ್ತರ ಸರಿಯಾಗಿದೆ. ಹಾಗೆ ನಮಸ್ಕಾರ ಅಂತ ಹೇಳ್ತಾ ಯಾರು ಅವರು, ಉಷಾ ಪರಮೇಶ್ ಪವನ್ ಕುಮಾರ್ ಸಂದೇಶವನ್ನು ಕಳಿಸಿದ್ದಾರೆ. ಎಸ್, 1 ಉತ್ತರ ಸರಿಯಾಗಿದೆ, ಮತ್ತೊಂದು ಉತ್ತರ ತಪ್ಪಾಗಿದೆ ನಿಮ್ಮದು. ಇನ್ನು ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಯಾರು ಜಗದೀಶ್ ಹಿರೇಮಠ ಬೆಳಗಾವಿಯಿಂದ 1 ಮರಿಯ ಹೆಸರನ್ನು ಮಾತ್ರ ಸರಿಯಾಗಿ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಸಿದ್ದೇಶ್ವರ ಅವರು 1 ಮರಿಯ ಹೆಸರನ್ನು ಸರಿಯಾದ ಹೆಸರನ್ನು ಹೇಳಿದ್ದಾರೆ. ಹಾಗೆ ಉದಯ್ ಕರ್ಕೇರ ಉಡುಪಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಶೋಭಾ ಅವರು ಹಾಸನದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಯಾರು ಸದಾನಂದ್ ಅವರ ಉತ್ತರ ಕೂಡ ಸರಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಯ ಉತ್ತರಕ್ಕೆ, ಸರಿಯಾದ ಉತ್ತರಕ್ಕೆ, ಮತ್ತು ಪ್ರಯತ್ನ ಪಟ್ಟಿದ್ದಕ್ಕೆ. ಸರಿಯಾದ ಉತ್ತರ ಏನಾಗಿದೆ ಗೊತ್ತಾ? ಸರಿಯಾದ ಉತ್ತರ ಜೀಬ್ರಾ ಮತ್ತು ನೀರು ಕುದುರೆ, ಈ 2 ಮರಿಗಳ ಜನನ ಆಯಿತು. ಜೀಬ್ರಾ ಮತ್ತು ನೀರು ಕುದುರೆ, ಕಬಿನಿ ಮತ್ತು ದಶ್ಯ ಅಂತ ಇವಕ್ಕೆ ಹೆಸರಿಡಲಾಗಿತ್ತು. ಸೊ ಇದಾಗಿತ್ತು ನಮ್ಮ ಮೊದಲನೇ ಪ್ರಶ್ನೆ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಉತ್ತರ.

ಇನ್ನು ಎರಡನೇ ಪ್ರಶ್ನೆಯನ್ನ ಕೇಳುವಂತಹ ಸಮಯ ಅಲ್ವೇ. ಎರಡನೇ ಪ್ರಶ್ನೆ ಈ ರೀತಿ ಇದೆ, ಪ್ರಸ್ತುತ ಅಂದ್ರೆ ಈಗಿನ ಭಾರತೀಯ ಭೂಸೇನೆಯ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡವರು ಯಾರು? ಈಗ ಭಾರತೀಯ ಭೂಸೇನೆಯ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡವರು ಯಾರು ಅನ್ನೋದು ನನ್ನ ಎರಡನೇ ಪ್ರಶ್ನೆ. ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಹಾಡಿನ ಅವಕಾಶ ಇದ್ದೇ ಇರುತ್ತೆ. ಈ ಹಾಡು ಮುಗಿಯೋದ್ರೊಳಗಾಗಿ ನೀವು ನಿಮ್ಮ ಉತ್ತರವನ್ನು ನಮ್ಗೆ ತಲುಪಿಸಿ.

ಸಮಯ 3:20 ಆಗ್ತಾ ಇದೆ. ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಪ್ರಶ್ನೆ ಕೇಳಿದೆ, ಭಾರತೀಯ ಭೂಸೇನೆಯ ಮುಖ್ಯಸ್ಥರಾಗಿ ಇತ್ತೀಚೆಗಷ್ಟೇ ಅಧಿಕಾರ ವಹಿಸಿಕೊಂಡವರು ಯಾರು ಅಂತ. ಸರಿಯಾದ ಉತ್ತರವನ್ನ ಯಾರೆಲ್ಲ ಕೊಟ್ಟಿದ್ದಾರೆ ನೋಡುವಂತ ಸಮಯ. ಜಗದಾಂಬಿಕಾ ಹಂಸವೇಣಿ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಯಾರು, ಹಾ, ಕೃಷ್ಣಪ್ಪ ಕಾಡುಗೋಡಿಯಿಂದ ಉತ್ತರವನ್ನ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನಿಮ್ದು ಕೂಡ. ಹಾಗೆ ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ.

ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಭಾಗ್ಯ ರಾಮಣ್ಣ ಅವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸರಿಯಾದ ಉತ್ತರವನ್ನು ಕೊಟ್ಟಿರುವಂಥವರು ಜಗದೀಶ್ ಹಿರೇಮಠ ಬೆಳಗಾವಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಮತ್ತಷ್ಟು ಉತ್ತರಗಳು, ಸರಿಯಾದ ಉತ್ತರಗಳು ಯಾರು ಕೊಟ್ಟಿದ್ದಾರೆ? ಎಸ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿಯಾಗಿದೆ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಕಳಿಸಿರುವಂತಹ ಉತ್ತರ ಸರಿಯಾಗಿದೆ. ಹಂಪಸಾಗರದಿಂದ ಸುಭಾನ್ ಕೋರಿ ಅವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸರಿಯಾದ ಉತ್ತರವನ್ನು ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಇವರ ಉತ್ತರ ಕೂಡ ಸರಿಯಾಗಿದೆ. ಹುಬ್ಬಳ್ಳಿಯ ಲೋಹಿಯ ಕರಮಡಿಗೆ ಚನ್ನಬಸಪ್ಪ ಕರಮಡಿ ಅವರ ಉತ್ತರ ಕೂಡ ಸರಿಯಾಗಿದೆ. ಇನ್ನು ಶ್ವೇತಾ ಹೆಸರಾವ್ ಸುಳ್ಯದಿಂದ, ಉದಯ್ ಕರ್ಕೇರ ಅವರು ಉಡುಪಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅನಂತಮೂರ್ತಿ ಎಟಿ ಅಗಚಹಳ್ಳಿ ನಾಗಮಂಗಲದಿಂದ ಉತ್ತರವನ್ನು ಕಳಿಸಿದ್ದಾರೆ. ಗೀತಾಮೂರ್ತಿ ಶೃಂಗೇರಿಯಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ದೀಕ್ಷಿತಾ ಶಿವಮೊಗ್ಗದಿಂದ ಸರಿಯಾದ ಉತ್ತರ ನಿಮ್ಮದು ಕೂಡ. ಹಾಗೆ ಯಾರು ಯಾರು ಎಸ್ ನಂಬರ್ ಎಂಡಾಗುತ್ತೆ 5928 ಈ ಸಂಖ್ಯೆಯಿಂದ ಸರಿಯಾದ ಉತ್ತರ ಬಂದಿದೆ. ಪ್ರಕಾಶ ಅಕ್ಕಪಾಡಿಯವರ ಉತ್ತರ ಕೂಡ ಸರಿಯಾಗಿದೆ. ಬೆಂಗಳೂರಿನಿಂದ ಶ್ರೀನಾಥ್ ಅವರ ಉತ್ತರ, ಹಾಗೆ ಮಂಜುನಾಥ್ ಎನ್, ಆಶಾ ರಾಣಿಯವರು ಮಾಲೂರಿನಿಂದ, ನೇತ್ರ ಕೆಂಗೇರಿಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು ನಿಮ್ದು, ಆಗಿದೆ ನಿಮ್ದು ಕೂಡ. ಇನ್ನು ಯಾರು, ಎಸ್ ಎಂ ಶೋಭಾ ಅವರು ಹಾಸನದಿಂದ ಈಗಷ್ಟೇ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಗುರುರಾಜ್ ಸೋಮಿಯಾಜಿ ಅವರು ಜ್ಞಾನ ಭಾರತಿಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರು ಇತ್ತೀಚೆಗಷ್ಟೇ ಭಾರತೀಯ ಭೂಸೇನೆಯ ಮುಖ್ಯಸ್ಥರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಉಪೇಂದ್ರ ದ್ವಿವೇದಿ ಅವರ ನಿವೃತ್ತಿಯ ತರುವಾಯ ಇತ್ತೀಚೆಗಷ್ಟೇ ಇವರಿಗೆ ಈ ಒಂದು ಹುದ್ದೆ ಸಿಕ್ಕಿದೆ. ಸರಿಯಾದ ಉತ್ತರವನ್ನು ಯಾರೆಲ್ಲ ಕೊಟ್ಟಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸಮಯ 3:23. ಎಸ್, ಮತ್ತೊಂದು ಪ್ರಶ್ನೆ ಕಡೆ ಹೊರಳುವಂತಹ ಸಮಯ. ಸರಿಯಾದ ಉತ್ತರವನ್ನ ಕೊಡಬೇಕಾಗಿ ವಿನಂತಿ, ಆದರೆ ಅದಕ್ಕೆ ಸರಿಯಾಗಿ ಪ್ರಶ್ನೆಯನ್ನು ಕೂಡ ಕೇಳಿಸ್ಕೊಳ್ಬೇಕು. ಇತ್ತೀಚೆಗಷ್ಟೇ DRDO ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಒಂದು ಮಹತ್ವದ ಐತಿಹಾಸಿಕ ಸಾಧನೆ ಮಾಡಿತು, ಏನದು ಅನ್ನೋದು ನನ್ನ ಪ್ರಶ್ನೆ. ಇತ್ತೀಚೆಗಷ್ಟೇ DRDO ಅಂದರೆ ನಮ್ಮ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಒಂದು ಮಹತ್ವದ ಐತಿಹಾಸಿಕ ಸಾಧನೆ ಮಾಡಿತು, ಆ ಸಾಧನೆ ಏನದು ಅನ್ನೋದನ್ನ ನೀವು ನನಗೆ ತಿಳಿಸ್ಕೊಡ್ಬೇಕು. ಒಂದು ಹಾಡಿನ ಕಾಲಾವಕಾಶ ನಿಮಗಿರುತ್ತೆ.

0: ಸಮಯ 3:30 ಆಗ್ತಾ ಇದೆ. ಹೊಬಿಸಿಲು ಕಾರ್ಯಕ್ರಮ ನೀವೆಲ್ಲರೂ ಕೇಳ್ತಾ ಇದ್ದೀರಾ. ಈಗ ನ್ಯಾಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳೋಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 3:33 ಆಗಿದೆ. ನೀವು ಕೇಳ್ತಾ ಇರುವಂತಹ ಕಾರ್ಯಕ್ರಮ
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3:00 ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.
0: ಎಸ್, ಎಲ್ಲರೂ ಕೂಡ ತಮ್ಮ ತಮ್ಮ ಚಿಂತೆಯನ್ನ ಸೈಡ್ಗಿಟ್ಟು ಆಟ ಆಡ್ತಾ ಇರುವಂತಹ ಸಮಯ ಇದು. 3:34 ಹೊಂಬಿಸಿಲು ಕಾರ್ಯಕ್ರಮ. ಈಗಾಗಲೇ ಪ್ರಶ್ನೆ ಕೇಳಿದ್ದೆ, ಇತ್ತೀಚೆಗಷ್ಟೇ DRDO ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಒಂದು ಮಹತ್ವದ ಐತಿಹಾಸಿಕ ಸಾಧನೆ ಮಾಡಿತು, ಏನದು ಅಂತ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ನೋಡುವಂತಹ ಸಮಯ. NG ಬಸವರಾಜ್ ಚಿತ್ರದುರ್ಗದಿಂದ, ಸುಬ್ರಹ್ಮಣ್ಯ ಜಯಂತ್ ಅವರು ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಜಗದೀಶ್ ಹಿರೇಮಠ ಅವರು ಬೆಳಗಾವಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಚಂದ್ರಶೇಖರ ಅವರು ದೇವದುರ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಕಳೆದ ಪ್ರಶ್ನೆಗೆ, ಅಂದರೆ ಭಾರತೀಯ ಭೂಸೇನಾ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡವರ ಆ ಪ್ರಶ್ನೆಗೆ ಉತ್ತರವನ್ನು ಏನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ನೀವು ಹೇಳಿರುವಂತಹ ಉತ್ತರ ತಪ್ಪು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಶಿವಪ್ರದಾ ಅರವಿಂದ ಕೆಂಗೇರಿ ಉಪನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಹೇಳ್ತಾ ಇರುವಂಥದ್ದು June 30 ಉಪೇಂದ್ರ ದ್ವಿವೇದಿ ಅವರ ಒಂದು ಅಧಿಕಾರಾವಧಿ ಇದ್ದೇ ಇರುತ್ತೆ. ಅದಾದ ನಂತರ, ಅಂದರೆ ಮುಂದಿನ ತಿಂಗಳಿಂದ ಧೀರಜ್ ಸೇಠ್ ಅವರ ಅಧಿಕಾರಾವಧಿ ಶುರು ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀರಾ. ನಿಮ್ಮ ಒಂದು ಮಾತು ಸರಿ, ಅಂದರೆ June 30 ಉಪೇಂದ್ರ ದ್ವಿವೇದಿ ಅವರ ಒಂದು ಅಧಿಕಾರ ಇದ್ದೇ ಇರುತ್ತೆ. ಆದರೆ ಧೀರಜ್ ಸೇಠ್ ಅವರನ್ನ ಈಗಾಗಲೇ ಆ ಹುದ್ದೆಗೆ ನೇಮಕ ಕೂಡ ಮಾಡಲಾಗಿದೆ. ಸೊ ಎರಡೂ ಕಡೆಯಿಂದ ಸರಿಯಾಗಿ ಇದೆ. ಈ ರೀತಿಯ ಒಂದು ಏನು ಆರೋಗ್ಯಪೂರ್ಣ ಚರ್ಚೆ ಕೂಡ ಬಹಳ ಉತ್ತಮವಾಗಿರುತ್ತೆ, ಒಳ್ಳೆಯದು ಕೂಡ. ಸೊ ಈ ಪ್ರಶ್ನೆಗೆ ನೀವು ಮತ್ತೊಮ್ಮೆ ಕೂಲಂಕುಷವಾಗಿ ಒಂದು ಮರು ಪ್ರಶ್ನೆಯನ್ನು ಮಾಡಿದ್ದು ಒಳ್ಳೆಯದಾಯಿತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಭಾಗವಹಿಸುವಿಕೆಗೆ. ಮತ್ತಾರು ಸಂದೇಶವನ್ನು ಕಳಿಸಿರುವಂಥದ್ದು ಯಾರು BH ದೇವದುರ್ಗ, ಚಂದ್ರಶೇಖರ್ BH ಅವರು ದೇವದುರ್ಗದಿಂದ ಸಂದೇಶವನ್ನು ಕಳಿಸಿ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಪದ್ಮಶ್ರೀ ಕುಟುಂಬದವರ ಉತ್ತರ ಕೂಡ ಸರಿಯಾಗಿದೆ. ಇನ್ಯಾರು ಉತ್ತರವನ್ನು ಕೊಟ್ಟಿರುವಂಥದ್ದು ಯಾರು ಶೋಭಾ ಲೋಕೇಶ್ ಅವರು ಗಾರೆಹಟ್ಟಿ ಚಿತ್ರದುರ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಸರೋಜಾ ಸಿಂಗ್ ಮತ್ತು ದೇವಿ ಸಿಂಗ್ ಅವರ ಉತ್ತರ ಸರಿಯಾಗಿದೆ. ಆಶಾರಾಣಿ ಮಂಜುನಾಥ್ ಅವರು ಮಾಲೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಉಷಾ ಪರಮೇಶ್ವರ್ ಅವರು ಎಲ್ಲಿಂದ, ಅರಕಲಗೂಡು ತಾಲೂಕಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡಿಂದ ಉತ್ತರವನ್ನು ಕಳಿಸಿದ್ದಾರೆ. ಯಾರು ಮತ್ತಾರು ಸಂದೇಶವನ್ನು ಕಳಿಸಿರುವಂಥದ್ದು, ಮಂಡಿಕಲ್ ಕೃಪಾ ಅವರು ಮತ್ತು ಉಮೇಶ್ ಅವರ ಉತ್ತರ ಕೂಡ ಸರಿಯಾಗಿದೆ. ಇನ್ಯಾರು ನಂಬರ್ ಎಂಡ್ ಆಗುತ್ತೆ 4053 ಈ ಸಂಖ್ಯೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಉದಯ್ ಕರ್ಕೇರ ಉಡುಪಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಗೀತಾ ಮೂರ್ತಿಯವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗುರುಮೂರ್ತಿ ಸೌಮ್ಯಾಜಿ ಜ್ಞಾನ ಭಾರತಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಮತ್ತಾರ ಉತ್ತರ ಬಂದಿದೆ, ಅನಂತ ಮೂರ್ತಿ ಕ್ಷಿಪಣಿ ಪರೀಕ್ಷೆ ಮಾಡಿದೆ ಅಂತ ಹೇಳಿದ್ದಾರೆ, ಸ್ಪಷ್ಟವಾಗಿಲ್ಲ ನಿಮ್ಮ ಉತ್ತರ. ಇನ್ನು ನೇತ್ರ ಕೆಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸ್ಪಷ್ಟವಾಗಿರುವಂತಹ ಉತ್ತರ SM ಶೋಭಾ ಅವರು ಹಾಸನದಿಂದ ಕಳಿಸಿದ್ದಾರೆ. ಪ್ರಕಾಶ್ ಅಕ್ಕಪಾಡಿ ಅವರ ಉತ್ತರ ಸರಿಯಾಗಿದೆ. ಮತ್ತೆ ಯಾರು ಚಿಕ್ಕದಾಗಿ ಬರೆಯೋದಕ್ಕಾಗಲಿಲ್ಲ ಕ್ಷಮಿಸಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. 5928 ಈ ಸಂಖ್ಯೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹರಿಹರನ್ ಅವರು ವಿಜ್ಞಾನ ನಗರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಇನ್ಯಾರು ಶ್ರೀನಾಥ್ ಅವರು ಪ್ರೋಗ್ರಾಮ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸರಿಯಾದ ಉತ್ತರ ಏನು, ಇತ್ತೀಚೆಗಷ್ಟೇ DRDO ಮಾಡಿದ ಸಾಧನೆ ಏನು ಅಂತ ನೋಡೋದಾಗಿದ್ರೆ, ಎಸ್, ಶತ್ರು ದೇಶದ ಕ್ಷಿಪಣಿಯನ್ನು ಆಕಾಶದಲ್ಲೇ ಧ್ವಂಸ ಮಾಡುವಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ನಡೆಸ್ತು. ಸೊ ಇದರಿಂದ ಏನಾಗಿದೆ ನಮ್ಮ ಒಂದು ಭಾರತದ ಸಾಧನೆ ಅಂತಂದರೆ, ಇಂಥ ಸಾಧನೆ ಮಾಡಿರುವಂತಹ ದೇಶಗಳು ಅತಿ ಕಡಿಮೆ ಆ ಒಂದು ಸಾಲಿನಲ್ಲಿ, ಅಂದರೆ ಅಮೆರಿಕಾ ರಷ್ಯಾ ಇಂಥ ಘಟಾನುಘಟಿ ದೇಶಗಳ ನಡುವೆ ನಮ್ಮ ಭಾರತ ಕೂಡ ಅಷ್ಟೇ ಘಟಾನುಘಟಿ ಅಂತ ಹೇಳಿ ತೋರಿಸ್ಕೊಟ್ಟಿದೆ. ಎರಡೂ ರೀತಿಯ ಭದ್ರತೆ ಇಲ್ಲಿ ಒದಗಿಸುತ್ತೆ ಈ ಒಂದು ಒಂದು ಪರೀಕ್ಷೆಯ ಮೂಲಕ ಅಂತ ಹೇಳ್ಬೋದು. ಭೂಮಿಯ ವಾತಾವರಣದ ಒಳಗೆ 100 ಕಿಲೋಮೀಟರ್ ಒಳಗಿನ ಎತ್ತರದ ಏನು ಕ್ಷಿಪಣಿಗಳು ಬರುತ್ತೆ ಅದನ್ನು ಹೊಡೆದುರುಳಿಸುತ್ತೆ. ಹಾಗೆ ವಾತಾವರಣದ ಹೊರಗೆ ನುಗ್ಗಿ ಶತ್ರು ಕ್ಷಿಪಣಿಗಳು ಏನಿರುತ್ತೆ ಅದನ್ನು ನಿಖರವಾಗಿ ಭೇದಿಸುತ್ತೆ ಅಂತ ಹೇಳ್ಬೋದು. ಪರಮಾಣು ಕ್ಷಿಪಣಿಗೂ ಕೂಡ ಇದು ಕತ್ತರಿಯನ್ನು ಹಾಕುತ್ತೆ. ಸೊ ನಮ್ಮ ಏನು ರಕ್ಷಣಾ ವಲಯದಲ್ಲಿ ಕ್ರಾಂತಿ ಅಂತಲೇ ಹೇಳ್ಬೋದು. ನಾವು ಬಲಿಷ್ಠವಾಗಿ ಬೆಳೀತಾ ಇದ್ದೀವಿ ಅನ್ನೋದಕ್ಕೆ ಇದೊಂದು ಹರ್ಷದ ವಿಚಾರ ಅಂತ ಹೇಳ್ಬೋದು. ಸಮಯ 3:38 ಆಗ್ತಾ ಇದೆ. FM ರೇನ್ಬೋ ಕೇಳ್ತಾ ಇದ್ದೀರಾ ನೀವೆಲ್ಲರೂ ಕೂಡ. ಇದು ಹೊಂಬಿಸಿಲು ಕಾರ್ಯಕ್ರಮ.

ಇತ್ತೀಚೆಗಷ್ಟೇ ಎಲ್ಲ ಕಡೆ ಏನು ಫುಟ್ಬಾಲ್ ದೇ ಮಾತು, ಫುಟ್ಬಾಲ್ ದೇ ಜ್ವರ ಎಲ್ಲ ಕಡೆ ಇದೆ ಅಂತ ಹೇಳ್ಬೋದು. ಸೊ ಫುಟ್ಬಾಲ್ಗೆ ಸಂಬಂಧಪಟ್ಟಂತಹ ಒಂದು ಸರಳವಾದಂತಹ ಪ್ರಶ್ನೆ ಕೇಳೋದಕ್ಕೆ ಮುಂದಾಗಿದ್ದೀನಿ. ಫುಟ್ಬಾಲ್ ಆಡೋದಕ್ಕೆ ಬೇಕಾದ ಒಟ್ಟು ಸಮಯ ಎಷ್ಟು ಅನ್ನೋದು ನನ್ನ ಪ್ರಶ್ನೆ. ಫುಟ್ಬಾಲ್ ಪಂದ್ಯ ಆಡೋದಕ್ಕೆ ಬೇಕಾಗಿರುವಂತಹ ಒಟ್ಟು ಸಮಯ ಎಷ್ಟು ಅನ್ನೋಂಥದ್ದನ್ನು ನೀವು ನನಗೆ ತಿಳಿಸ್ಬೇಕು ಒಂದು ಹಾಡಿನ ಅವಕಾಶದೊಳಗೆ.

ಎಲ್ಲ ಕಡೆ ಫುಟ್ಬಾಲ್ ಜ್ವರ ಇದೆ. ಈ ಸಂದರ್ಭದಲ್ಲಿ ಫುಟ್ಬಾಲ್ ಕುರಿತಾದಂತಹ ಒಂದು ಸರಳ ಸುಲಭವಾದಂತ ಪ್ರಶ್ನೆ ಕೇಳ್ತೀನಿ ಅಂದಿದ್ದೆ. ಫುಟ್ಬಾಲ್ ಆಡೋದಕ್ಕೆ ಒಟ್ಟು ಎಷ್ಟು ನಿಮಿಷಗಳು ಬೇಕು ಅಂತ ಕೇಳಿದ್ದಕ್ಕೆ ಸರಿಯಾದ ಉತ್ತರವನ್ನ ಎನ್ ಆರ್ ಪ್ರಸಾದ್ ರಾಜಾಜನಗರದಿಂದ, ನೇತ್ರಾ ಕೆಂಗೇರಿಯಿಂದ ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಸರಿಯಾಗಿದೆ. ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂಯಿಂದ, ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡಿಂದ, ಮಂಡಿಕಲ್ ಕೃಪಾ ಉಮೇಶ್ ಅವರ ಉತ್ತರ ಸರಿಯಾಗಿದೆ. ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಹಂಪಿಯಿಂದ ಜಾಫರ್ ಮತ್ತು ಗಜಾನನ ಭಟ್ ಬೋಳನಮಕ್ಕಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಂಬರ್ ಎರಡು ಆಗುತ್ತೆ, 5754 ಈ ಸಂಖ್ಯೆಯಿಂದ. ಹಾಗೆ ಪದ್ಮಶ್ರೀ ಕುಟುಂಬದಿಂದ ಸರಿಯಾದ ಉತ್ತರ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಉಷಾಭಿ ಪ್ರಕಾಶ್ ಮೈಸೂರಿನಿಂದ, ಬಿಂದು ಪ್ರಕಾಶ್ ಅವರು ಎಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ, ಬೆಂಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಪ್ರಕಾಶ್ ಅಕ್ಕಪಾಡಿ ಅವರ ಉತ್ತರ ಸರಿಯಾಗಿದೆ. ತಾವರೆಕೆರೆ ಚಂದ್ರಶೇಖರ್ ಜಗದೀಶ್ ಹಿರೇಮಠ ಬೆಳಗಾವಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಸುಭಾನ್ ಕೋರಿ ಅವರು ಹಂಪಸಾಗರದಿಂದ, ತಪ್ಪಾದ ಉತ್ತರ ನಿಮ್ಮದು. ಚಂದ್ರಶೇಖರ್ ಬಿಎಚ್ ಅವರು ದೇವದುರ್ಗದಿಂದ, ವೇದಾ ಶೆಟ್ಟಿ ಕಾಳವಾರ ಕುಂದಾಪುರದಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಸೋಮ್ಯಾಜಿ ಜ್ಞಾನಭಾರತಿ ನಗರದಿಂದ, ಗೀತಾ ಜೋಶಿ ಕಲಬುರಗಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಉದಯ್ ಕರ್ಕೇರ ಉಡುಪಿಯಿಂದ ಉತ್ತರ ಬಂದಿದೆ. ಅಕ್ಷಯ್ ಆಶಾರಾಣಿ ಮಂಜುನಾಥೇನ್ ಮಾಲೂರಿನಿಂದ, ಅನಿಲ್ ಭೀಷ್ಟಣ್ಣನವರ್ ಶಮನೇವಾಡಿ ಇವರ ಉತ್ತರ ತಪ್ಪಾಗಿದೆ. ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಪವನ್ ಕುಮಾರ್ ಅವರು ಉತ್ತರ ಸರಿಯಾಗಿದೆ.

0: ಶ್ವೇತಾ ಎಸ್ರಾವ್ ಸುಳ್ಯದಿಂದ, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಬಿಬಿ ಭೂಮಿಕಾ ಅವರು ಬಸವರಾಜ್ ಇವರು ಕೆಂಗೇರಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಇನ್ಯಾರ ಉತ್ತರ ಸರಿಯಾಗಿದೆ? ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹೆಚ್ ಎಂ ಅರವಿಂದ ಹೈದರಾಬಾದಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಗಾಯತ್ರಿ ಚಂದ್ರಶೇಖರ್ ಸಾಗರ ಇಲ್ಲಿಂದ ಉತ್ತರ ಬಂದಿದೆ. ಗೀತಾ ಮೂರ್ತಿ ಶೃಂಗೇರಿಯಿಂದ, ಹಾಗೆ ನಂಬರ್ ಎಂಡ್ ಆಗುತ್ತೆ 484435 ಈ ಸಂಖ್ಯೆಯಿಂದ. ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಶಮೀರ್ ಉಳ್ಳಾಳದಿಂದ ಉತ್ತರವನ್ನು ಕಳಿಸಿದ್ದಾರೆ. ರಘುನಾರಾಯಣ್ ಬೆಂಗಳೂರಿನಿಂದ ಸರಿಯಾದ ಉತ್ತರ ಬಂದಿದೆ. ಇನ್ನು ಎಸ್ ಎಂ ಶೋಭಾ ಅವರ ಉತ್ತರ ಕೂಡ ಹಾಸನದಿಂದ ಸರಿಯಾಗಿ ಇದೆ. ಹಾಗೆ ಹರಿಹರನ್ ವಿಜ್ಞಾನ ನಗರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಇನ್ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿರುವಂಥದ್ದು, ಹೆಚ್ಚುವರಿ ಮಾಹಿತಿ ಕೂಡ ಕಳಿಸಿದ್ದಾರೆ ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು. ಹಾಗೆ ಹರೀಶ್ ಅವರು ಮಲ್ಲೇಶ್ವರಮಿಂದ ಉತ್ತರವನ್ನು ಕಳಿಸಿದ್ದಾರೆ. ಮತ್ತಾರು ನಂಬರ್ ಎಂಡಾಗತ್ತೆ 4774 ಈ ಸಂಖ್ಯೆಯಿಂದ ಉತ್ತರ ಬಂದಿದೆ. ಸರಿಯಾದ ಉತ್ತರ ಶಾಂತಾಚಾರ ಬಡಿಗೇರ ಅವರ ಉತ್ತರ ಸರಿಯಾಗಿದೆ. ಗೀತಾ ಮಾಗಡಿ ರೋಡಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ನಿಮ್ಮದು ಕೂಡ. ಇನ್ಯಾರು ಜಯ ಪುಟ್ಟಸ್ವಾಮಿ ಕೆನಡಾದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಮತ್ತಿನ್ಯಾರ ಉತ್ತರ ಬಿಟ್ಟು ಹೋಗಿದ್ರೆ ದಯವಿಟ್ಟು ಕ್ಷಮಿಸಿ, ಯಾಕೆಂದರೆ ಸಾಕಷ್ಟು ಉತ್ತರಗಳ ನಡುವೆ ಒಂದೆರಡು ಹೆಸರುಗಳು ಬಿಟ್ಟು ಹೋಗುವಂಥ ಅವಕಾಶ ಅಂದರೆ ಚಾನ್ಸಸ್ ಇದ್ದೇ ಇರುತ್ತೆ. ಬೇಕಂತ ಮಾಡಿದ ಖಂಡಿತ ಅಲ್ಲ. ಸರಿಯಾದ ಉತ್ತರ 90 ನಿಮಿಷಗಳು ಒಟ್ಟು ಬೇಕಾಗಿದೆ. 45 ನಿಮಿಷಗಳಾಗಿ ಎರಡು ಭಾಗದಲ್ಲಿ ಆಟವನ್ನು ಆಡ್ತಾರೆ. ಒಟ್ಟಾರೆ ಆಟವನ್ನು ಕಂಪ್ಲೀಟ್ ಮಾಡೋದಕ್ಕೆ 90 ನಿಮಿಷಗಳ ಕಾಲಾವಧಿ ಬೇಕು.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
6: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರ್ಬೇಕು ನೋಡಿ.
7: ಒಳ್ಳೆ ಟೀಚರ್ಸ್ ಇರ್ಬೇಕು,
6: ಒಳ್ಳೆ ಕ್ಯಾಂಪಸ್ ಇರ್ಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರ್ಬೇಕು.
5: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
8: 8 BE courses, 4 post-graduation courses ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in ಅಥವಾ ಕಾಲ್ 9916253458.
9: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
10: ಖಂಡಿತ, ಇಂಡಿಯಾ ಪೋಸ್ಟ್ 24 speed post ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
9: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
10: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
11: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ಸಮಯ 3:51 ಆಗಿದೆ ಸ್ನೇಹಿತರೆ. ಇವತ್ತು ಜೂನ್ 14 ತಾರೀಕು, ವಿಶ್ವ ರಕ್ತದಾನ ದಿನ. ಈ ವಿಶ್ವ ರಕ್ತದಾನದ ಹಿನ್ನೆಲೆಯಲ್ಲಿ ರಕ್ತದ ಗುಂಪುಗಳ ಕುರಿತು ಸಂಶೋಧನೆ ನಡೆಸಿ ನೊಬೆಲ್ ಪ್ರಶಸ್ತಿ ಪಡೆದಂತಹ ವಿಜ್ಞಾನಿಯನ್ನ ನೆನಪು ಮಾಡ್ಕೊಳ್ತೆ ಹೋದ್ರೆ ಹೇಗೆ? ಸೊ ಬೇಗ ಬೇಗ ಆ ವಿಜ್ಞಾನಿಯ ಹೆಸರನ್ನ ನೀವು ಹುಡುಕಿ ಕಳಿಸ್ತೀರಲ್ವಾ? ರಕ್ತದ ಗುಂಪುಗಳ ಕುರಿತು ಸಂಶೋಧನೆ ನಡೆಸಿ

0: ಸಮಯ 3:57 ಆಗಿದೆ. ಹುಂಬಿಸಿಲು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕಡೆಯ ಸಮಯದಲ್ಲಿ ಕಡೆಯ ಹಂತಕ್ಕೆ ಬಂದು ನಿಂತಿದ್ದೀವಿ. ಪ್ರಶ್ನೆ ಕೇಳಿದ್ದೆ, ರಕ್ತದ ಗುಂಪುಗಳ ಕುರಿತು ಸಂಶೋಧನೆ ನಡೆಸಿ ನೊಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿಯ ಹೆಸರೇನು ಅಂತ ಹೇಳಿ. ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ನೋಡುವಂತಹ ಸಮಯ ಇದು. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಜಗದಾಂಬಿಕಾ ಹಂಸವೇಣಿ, ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಆಶಿಶ್ ಶ್ರೀನಿವಾಸ್ ಬಿನಿಪೇಟೆಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ನೇತ್ರಾ ಕೆಂಗೇರಿಯಿಂದ, ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥದಿಂದ, ರಾಮತೀರ್ಥ ಹರಿಹರ ತಾಲೂಕಿನಿಂದ, ಹಾಗೆ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಮಂಡಿಕಲ್ ಕೃಪಾ ಉಮೇಶ್ ಅವರ ಉತ್ತರ ಸರಿಯಾಗಿದೆ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಶ್ರೀ ಲಕ್ಷ್ಮೀ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಪದ್ಮಶ್ರೀ ಕುಟುಂಬದವರ ಉತ್ತರ ಸರಿಯಾಗಿದೆ, ಹಾಗೆ ಯಾರು ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಬೆಂಗಳೂರಿನಿಂದ, ದೇವಿ ಸಿಂಗ್ ಸರ್ಜಾ ಸಿಂಗ್ ಚಾಮರಾಜಪೇಟೆಯಿಂದ, ಗೀತಾ ಜೋಶಿ ಕಲಬುರಗಿಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಹಾಗೆ ಅನಿಲ್ ಬಿಷ್ಟಣ್ಣನವರ್ ಶಾಂತಾಚಾರ ಬಡಿಗೆಯರ ಹರಿಹರ ಕುಕ್ಕನೂರಿನಿಂದ, ಜಗದೀಶ್ ಹಿರೇಮಠ ಬೆಳಗಾವಿಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಗುರುರಾಜ್ ಸೋಮಿಯಾಜಿ ಜ್ಞಾನ ಭಾರತಿಯಿಂದ, ಸುಜಾತಾ ಕೆ ನಟರಾಜ್ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, ಹಾಗೆ ಯಾರು ಆಶಾ ಅಕ್ಷಯ ಆಶಾರಾಣಿ ಮಂಜುನಾಥ್ ಇವರ ಉತ್ತರ ಸರಿಯಾಗಿದೆ, ಗುಂಡೇಶ್ವರ ಹಳಕಟ್ಟಿ ವಿಜಯಪುರದಿಂದ, ಹರೀಶ್ ಮಲ್ಲೇಶ್ವರಂಯಿಂದ, ವೇದಶೆಟ್ಟಿ ಕಾಳವಾರ ಕುಂದಾಪುರದಿಂದ, ಹುಬ್ಬಳ್ಳಿಯ ಲೋಹಿಯಾನಗರದಿಂದ, ಚನ್ನಬಸಪ್ಪ ಕರಮಡಿ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಕೆಪಿ ಅಗ್ರಹಾರದಿಂದ ಶ್ರೀನಾಥ್ ಅವರ ಉತ್ತರ, ಬಿವಿ ಕೃತಿಕಾ ಗಣೇಶ್ ಮಾರ್ತಹಳ್ಳಿಯಿಂದ, ಗೀತಾ ಮೂರ್ತಿ ಶೃಂಗೇರಿಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಗೀತಾ ಕರ್ಕೇರ ಕ್ಷಮಿಸಿ ಉದಯ್ ಕರ್ಕೇರ ಉಡುಪಿಯಿಂದ, ಕೃಷ್ಣಪ್ಪ ಕಾಡುಗೋಡಿಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಹಾಗೆ ಎಚ್ ಪಿ ಪವನ್ ಕುಮಾರ್ ಮತ್ತು ಎಸ್ಎಂ ಶೋಭಾ ಅವರು ಹಾಸನದಿಂದ, ಬಿಎಚ್ ಚಂದ್ರಶೇಖರ್ ದೇವದುರ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ, ಮಲ್ಲಿಕಾರ್ಜುನ ಸಿದ್ದೇಶ್ವರ ಅವರ ಉತ್ತರ ಏನಾಗಿದೆ, ಎಸ್ ಸರಿಯಾಗಿದೆ. ಇನ್ನು ಪ್ರಕಾಶ್ ಅಕ್ಕಪಾಡಿಯವರ ಉತ್ತರ ಸರಿಯಾಗಿದೆ, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ನಂಬರ್ ಎಂಡಾಗುತ್ತೆ 5928 ಈ ಸಂಖ್ಯೆಯಿಂದ ಸರಿಯಾದ ಉತ್ತರ ಬಂದಿದೆ. ಕಿರಣ್ ಅವರು ಶಿವಮೊಗ್ಗದಿಂದ, ಜಯ ಪುಟ್ಟಸ್ವಾಮಿ ಕನ್ನಡದಿಂದ, ಹಾಗೆ ಧಾರವಾಡ ಮಂಜಶ್ರೀ ಅವರ ಉತ್ತರ ಕೂಡ ಸರಿಯಾಗಿದೆ. ಹಿಂದಿನ ಪ್ರಶ್ನೆಗೆ ನಾನು ಕೂಡ ಉತ್ತರ ಕೊಟ್ಟಿದ್ದೆ, ಆದರೆ ನನ್ನ ಹೆಸರು ನೀವು ಹೇಳಲೇ ಇಲ್ಲ ಅಂತ ಇದ್ದಾರೆ ಅನಂತಮೂರ್ತಿ ಅವರು ಶೃಂಗೇರಿಯಿಂದ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಈ ಒಂದು ಭಾಗವಹಿಸುವಿಕೆಗೆ, ಈ ಒಂದು ಏನು ಎಲ್ಲರ ಉತ್ತರಕ್ಕೆ, ಅದು ಸರಿಯಾಗೇ ಇರಬಹುದು, ತಪ್ಪಾದ ಉತ್ತರವೇ ಇರಬಹುದು, ಏನೇ ಆಗಿರ್ಬೋದು, ನೀವೆಲ್ಲರೂ ಕೂಡ ಉತ್ಸಾಹದಿಂದ ಭಾಗವಹಿಸಿದ್ದೀರಾ, ಅದಕ್ಕೆ ಯಾವತ್ತಿಗೂ ಕೂಡ ಮೆಚ್ಚುಗೆ ಇದ್ದೇ ಇರುತ್ತೆ. ಸರಿಯಾದ ಉತ್ತರ ಆಸ್ಟ್ರಿಯಾದ ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅವರ ಒಂದು ಸಂಶೋಧನೆ ಆಗಿತ್ತು. ರಕ್ತದ ಗುಂಪುಗಳ ಕುರಿತು ಸಂಶೋಧನೆ ನಡೆಸಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. ಅವರ ಜನ್ಮದಿನ 5 June 14 ರಕ್ತದಾನ ಎಲ್ಲ ದಾನಗಳಂತೆ ಶ್ರೇಷ್ಠ ದಾನ, ಅವಕಾಶ ಇದ್ದಾಗಲೆಲ್ಲ ರಕ್ತದಾನವನ್ನು ಮಾಡಿ ಮತ್ತೊಬ್ಬರ ಬದುಕನ್ನು ಉಳಿಸೋದಕ್ಕೆ ನೆರವಾಗಿ ಅಂತ ಹೇಳ್ತಾ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಹೊಂಬಿಸಿಲು
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸಮಯ 4:55 ಆಗ್ತಾ ಇದೆ. ಗುಲ್ಮೊಹರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಫನಾ ಚಿತ್ರದ ಗೀತೆ ನಿಮಗೋಸ್ಕರ, ಬಬುಲ್ ಸುಪ್ರಿಯಾ ಅವರ ಧ್ವನಿಯಲ್ಲಿರುವಂತಹ ಹಾಡು ಇದು. ನೀವು ಕೂಡ ನಿಮ್ಗೆ ಹಿಂದಿ ಹಾಡು ಯಾವ್ದಾದ್ರು ಕೇಳಬೇಕು ಅಂತ ಅನ್ಸಿದ್ರೆ ಖಂಡಿತ ಇಲ್ಲಿ ರಿಕ್ವೆಸ್ಟ್ ಮಾಡಿ ಹಾಡನ್ನ ಕೇಳಬಹುದು. ಬಬುಲ್ ಸುಪ್ರಿಯಾ ಜೊತೆಗೆ ಮಹಾಲಕ್ಷ್ಮಿ ಅವರ ಧ್ವನಿ ಕೂಡ ಇದೆ, ಬನ್ನಿ ಕೇಳೋಣ ಚಂದಾ ಚಮ್ಕೆ.

ಗಂಟೆ 12 ನಿಮಿಷ ಆಗಿದೆ. ಗುಲ್ಮೊಹರ್ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಕ್ರೀಡೆ ಅಥವಾ ಆಟ ಯಾವುದೇ ಇರ್ಬೋದು, ಅಂದ್ರೆ ಕ್ರೀಡೆ ಅಂತಾದ್ರೂ ಕರೀರಿ, ಆಟ ಅಂತಾದ್ರೂ ಕರೀರಿ, ಅವು ವ್ಯಕ್ತಿತ್ವ ವಿಕಸನಕ್ಕೆ ಒಳ್ಳೆ ಅನುವು ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಸೋಲು ಗೆಲುವು ಇವೆರಡೂ ಕೂಡ ಸಹಜ. ಇವತ್ತು ಸೋತವನು ನಾಳೆ ಗೆಲ್ಬಹುದು, ಮತ್ತೆ ಗೆಲುವು ಕೂಡ ಯಾವತ್ತೂ ಶಾಶ್ವತ ಅಲ್ಲ, ಮತ್ತೆ ಸೋಲು ಅಂತ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ ಅನ್ನೋಂಥದ್ದು ಒಂದು ಕ್ರೀಡಾ ಸ್ಫೂರ್ತಿ, ಕ್ರೀಡಾ ಮನೋಭಾವ ನಮ್ಮಲ್ಲಿ ಬೆಳೆಸುತ್ತೆ. ಹಾಗಾಗಿ ಕ್ರೀಡೆ ಆಡೋದು ಮತ್ತೆ ನೋಡೋದು ಎರಡೂ ಕೂಡ ಬಹಳ ಒಳ್ಳೆಯದು. ನೀವು ಬಿಡುವಿದ್ದಾಗ ಮನೆಯಲ್ಲಿ ಯಾವುದೇ ಒಂದು ಕ್ರೀಡೆ ಪಂದ್ಯ ಯಾವುದಾದ್ರೂ ನಡೀತಿದ್ರೆ ಅದನ್ನು ಮನೆಯವರೊಟ್ಟಿಗೆ ಕೂತ್ಕೊಂಡು ನೋಡುವಂಥ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಮಕ್ಕಳಿಗೂ ಕೂಡ ಆ ರೀತಿಯಾದಂಥ ಒಂದು ಕ್ರೀಡಾ ಸ್ಫೂರ್ತಿ ಬರುತ್ತೆ. ಇನ್ನು ಫುಟ್ಬಾಲ್ ಪಂದ್ಯಾವಳಿ ನಡೀತಾ ಇದೆ, ಎಲ್ಲ ಕಡೆ ಫುಟ್ಬಾಲ್ ಹವಾ ಜೋರಾಗಿದೆ ಅಂತ ಹೇಳ್ಬೋದು. ಕ್ರಿಕೆಟ್ ನಂತರ ಬಹುಶಃ ಫುಟ್ಬಾಲ್ ಇಷ್ಟು ಜನಪ್ರಿಯತೆಯನ್ನು ಗಳಿಸಿರುವಂಥ ಆಟ ಅಂತ ನನಗನ್ಸುತ್ತೆ. ನನ್ನ ಒಂದು ಯೋಚನೆ ತಪ್ಪಾಗಿದ್ದರೆ ಕ್ಷಮಿಸಿ. ಗಲ್ಲಿ ಗಲ್ಲಿಯಲ್ಲಿ ಕ್ರಿಕೆಟ್ ಆಡುವಂಥ ಮಕ್ಕಳನ್ನ ನಾವು ನೋಡಿರ್ತೀವಿ ಭಾರತದಲ್ಲಿ. ಸೊ ಫುಟ್ಬಾಲ್ ಕೂಡ ಅದೇ ರೀತಿ ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದೆ. ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಇರ್ತಾರೆ, ಅದನ್ನು ನೋಡ್ತಾ ಇದ್ದಾರೆ. ನೀವು ಕೂಡ ಫುಟ್ಬಾಲ್ ಪ್ರಿಯರ, ಅಥವಾ ನಿಮ್ಮ ಬಿಡುವಿನ ಸಮಯ ಅವಕಾಶದಲ್ಲಿ ನೀವು ಯಾವ ಕ್ರೀಡೆಯನ್ನು ಆಡ್ತೀರಾ ಅಂತ ಹೇಳಿ ಈ ಒಂದು ಸಮಯದಲ್ಲಿ ನನ್ನ ಜೊತೆಗೆ ಹಂಚ್ಕೊಳ್ಳಿ ನಿಮ್ಮ ಒಂದು ವಿಚಾರವನ್ನು 9480910010 ಈ ಸಂಖ್ಯೆಗೆ. ಮುಂದಿನ ಹಾಡು ಮೊಹರಾ ಚಿತ್ರದ ಟಿಪ್ಪು ಟಿಪ್ಪು ಬರ್ಸಾಪಾನಿ. ಈ ಹಾಡನ್ನು ಯಾರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಮುಂದೆ ತಿಳಿಸ್ತೀನಿ.

4:20 ಆಗ್ತಾ ಇದೆ, ಕೇಳ್ತಾ ಇದ್ದೀರಾ? 4:20 ಈ ಹೊತ್ತಿನಲ್ಲಿ ನೀವೆಲ್ಲರೂ ಕೂಡ ಕೇಳ್ತಾ ಇರುವಂತಹ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಗುಲ್ಮೊಹರ್ನಲ್ಲಿ ಟಿಪ್ಪು ಟಿಪ್ಪು ಬರ್ಸಾ ಪಾಣಿ ಮೊಹರಾ ಚಿತ್ರದ ಹಾಡು ಕೇಳಿಸಿದ್ರೆ ಬಹಳನೆ ಖುಷಿ ಆಗುತ್ತೆ ಅಂತ ಹೇಳಿ ಸುರೇಶ್ ಬಳೂಟಿಗೆ ಸಿಂಧನೂರಿನಿಂದ ಸಂದೇಶವನ್ನ ಕಳಿಸಿದ್ರು. ಅವರಿಗೋಸ್ಕರ ಮುಂದಿನ ಗೀತೆ ಅಂದ್ರೆ ಈಗಷ್ಟೇ ಪ್ರಸಾರ ಮಾಡಿದಂತಹ ಗೀತೆ ಡೆಡಿಕೇಟ್ ಆಗ್ತಾ ಇದೆ. ಇನ್ನು ಕ್ರೀಡೆ ಬಗ್ಗೆ ಕೇಳಿದ್ದೆ. ಕ್ರೀಡೆ ಅನ್ನುವಂಥದ್ದು ನಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡುತ್ತೆ ಅಂತ ಹೇಳಿ. ಇನ್ನು ಯಾರು ಯಾವ ಒಂದು ಕ್ರೀಡೆಯನ್ನು ಆಡೋದಕ್ಕೆ ಇಷ್ಟಪಡ್ತೀರಾ, ಬಿಡುವಿನ ಸಮಯದಲ್ಲಿ ಆಡೋದಕ್ಕೆ ಅಥವಾ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂಥೇಳಿ ಕೇಳಿದ್ದೆ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ, ನನ್ನ ಫಸ್ಟ್ ಲವ್ ಅಂದರೆ ನನ್ನ ನೆಚ್ಚಿನ ಆಟ ಅಂತಂದರೆ ಟೆನ್ನಿಸ್ ಅಂತ ಇದ್ದಾರೆ. ಸೊ ನಾನು ಟೆನ್ನಿಸನ್ನು ಬೇರೆ ಎಲ್ಲ ಆಟಕ್ಕಿಂತ ಹೆಚ್ಚಾಗಿ ನೋಡ್ತಿರ್ತೀನಿ ಅಂಥೇಳಿ ಹೇಳ್ತಾ ಇದ್ದಾರೆ. ಮತ್ತೆ 2 ಬಾರಿ ನಾನು ಗ್ರ್ಯಾಂಡ್ ಸ್ಲಾಮ್ ವಿನಸ್ ವಿಂಬಲ್ಡನ್ ಟೆನಿಸ್ ಮತ್ತೆ US ಓಪನ್ ಟೆನಿಸ್ ನ್ಯೂಯಾರ್ಕಲ್ಲಿ ನಡೆದಂತಹ 2 ಮ್ಯಾಚನ್ನ ಕೂಡ ನಾನು ನೋಡಿದ್ದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಮತ್ತೆ 29 June ವಿಂಬಲ್ಡನ್ ಟೆನಿಸ್ ಕೂಡ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಸಂದೇಶಕ್ಕೆ ಎನ್ ಆರ್ ಪ್ರಸಾದ್ ಅವರೆ. ಹಾಗೆ ಮಲ್ಲಿಕಾರ್ಜುನ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ, ನನಗೆ 58 ವರ್ಷ ಮೇಡಮ್, ಎಕ್ಸ್ ಆರ್ಮಿ ನಾನು. ಫುಟ್ಬಾಲ್ ಕ್ರಿಕೆಟ್ ಎಲ್ಲೂ ಕೂಡ ಆಡೋದಕ್ಕೆ ಇಷ್ಟ, ಆದರೆ ಸಮಯ ಇಲ್ಲ. ಪ್ರತಿ ದಿವಸ ಶಟಲ್ ಕಾಕ್ ಅಂತೂ ಆಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಉಮೇಶ್ ನಿಜಲಿಂಗಪ್ಪ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಪ್ರಪಂಚದಲ್ಲಿ ಅತಿ ಪಾಪ್ಯುಲರ್ ಅಂದರೆ ಜನಪ್ರಿಯ ಆಟ ಅಂತಂದರೆ ಫುಟ್ಬಾಲ್ ಮೇಡಮ್, ಅದಾದಮೇಲೆ ಕ್ರಿಕೆಟ್. ಎಲ್ಲ ದೇಶದಲ್ಲೂ ಈಗ ಕ್ರಿಕೆಟ್ ಜ್ವರ ಜೋರಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಎಲ್ಲ ಕಡೆ ಈಗ ಫುಟ್ಬಾಲ್ನ ಜ್ವರ ಜೋರಾಗಿದೆ. ನೋಡೋಣ ಯಾವ ಪಂದ್ಯ, ಯಾವ ಒಂದು ದೇಶ ಈ ಒಂದು ಫುಟ್ಬಾಲ್ ಆಟವನ್ನು ಗೆಲ್ಲುತ್ತೆ ಅಂತ ಹೇಳಿ. ಇನ್ನು ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ನೋಡುವಂತಹ ಸಮಯ, ಸೊಗಸಾದ ಡ್ಯುಯೆಟ್ ಗೀತೆಯನ್ನು ಪ್ರಸಾರ ಮಾಡ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. SM ಶೋಭಾ ಅವರು ಹಾಸನದಿಂದ ಸಂದೇಶವನ್ನು ಕಳಿಸ್ತಾ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಇದೇ ಹಾಡನ್ನ ಮತ್ತೊಬ್ಬ ನಮ್ಮ ಸ್ನೇಹಿತರು ಕೂಡ ಸಂದೇಶವನ್ನು ಕಳಿಸ್ತಾ ರಿಕ್ವೆಸ್ಟ್ ಮಾಡಿಕೊಂಡಿದ್ರು. ಯಾರು ಅಂತೇಳಿ ಸದ್ಯಕ್ಕೆ ಅವರ ಹೆಸರು ಸಿಗ್ತಾ ಇಲ್ಲ. ಬಟ್ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ, ಅನಿಲ್ ಬಿಷ್ಣನವರ ಶಮನೆವಾಡಿಯಿಂದ, ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕಡಮಡಿ, ಶಮೀರ್ ಉಲ್ಲಾಳದಿಂದ ಸಂದೇಶವನ್ನು ಕಳಿಸ್ತಾ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದೀರಾ. ಮತ್ತೆ HL ಬಸವರಾಜು ಪುಟ್ಟಗೇರ ಹೊಸಹಳ್ಳಿ ಮಾಡಾಳು ಅಂಚೆಯಿಂದ ಸಂದೇಶವನ್ನು ಕಳಿಸ್ತಾ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಒಳ್ಳೊಳ್ಳೆ ಹಾಡುಗಳನ್ನ ಕೇಳಿಸ್ತಾ ಇದ್ದೀರಾ, ಥ್ಯಾಂಕ್ ಯು ಅಂತ ಇದ್ದಾರೆ. ಬನ್ನಿ, ನೀವೆಲ್ಲರೂ ಕೂಡ ರಿಕ್ವೆಸ್ಟ್ ಮಾಡಿರುವಂತಹ ಹಾಡುಗಳಲ್ಲಿ ಒಂದಾಗಿರುವಂತಹ ಕಾಯಾಮತ್ ಸೆ ಕಾಯಾಮತ್ ಚಿತ್ರದ ಈ ಹಾಡು ನಿಮಗಾಗಿ.

4:28 ಆಗ್ತಾ ಇದೆ. ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಗುಲ್ಮೋಹರ್ನಲ್ಲಿ ಹಿಂದಿ ಹಾಡುಗಳನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀರಾ. ತಿಪ್ಟೂರಿನ ಶೀಲಾ ಮೋಹನ್ ರಾಜ್, ನಿಮ್ಮ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಮಗೋಸ್ಕರ ಒಂದು ರೊಮ್ಯಾಂಟಿಕ್ ಸಾಂಗ್ ಪ್ರಸಾರ ಮಾಡಿ ಅಂತ ಇದ್ದಾರೆ. ಖಂಡಿತ ಪ್ರಸಾರ ಮಾಡೋಣವಂತೆ. ಇನ್ನು ಯಾರು ರೇಣುಕಾ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ಹಾಡು ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇಂಥ ಹಾಡುಗಳನ್ನ ಕೇಳಿದರೆ ರೋಮಾಂಚನ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರು? ನಾಗಪತಿ ವಿ ಹೆಗಡೆ ಅವರು ಎಸ್ ಎನ್ ನಗರದಿಂದ ಸಂದೇಶವನ್ನು ಕಳಿಸ್ತಾ, ಸಾಗರದಿಂದ. ಮಳೆಗೆ ಮತ್ತು ಕಾರ್ಯಕ್ರಮಕ್ಕೆ ಮ್ಯಾಚಿಂಗ್ ಆಗಿದೆ ಮೇಡಮ್, ಸೂಪರ್ ಆಗಿದೆ ಹಾಡುಗಳು ಅಂತ ಇದ್ದಾರೆ. ಕೀರ್ತನ್ ಅವರು, ಹೊರಗಡೆ ಮಳೆ ಬರ್ತಾ ಇದೆ ಅನ್ನೋ ವಿಚಾರನೇ ನನಗೆ ಗೊತ್ತಿಲ್ಲ, ಹಾಗೆ ಒಳಗೆ ಕೂತಿದ್ದೀನಿ ನಾನು ಸ್ಟುಡಿಯೋನಲ್ಲಿ. ಚಂದ್ರಮುಖಿ ಐ ಟಿ ಐ ಲೇಔಟಿಂದ ನನಗೆ ಸಂಜೆ ಹೊತ್ತು ಶಟಲ್ ಕಾಕ್ ಆಡುವಂಥ ಅಭ್ಯಾಸ ನನ್ನ ಮಗಳ ಜೊತೆ. ಮಧ್ಯಾಹ್ನದ ವೇಳೆ ಪಗಡೆ ಆಡೋದು ಬಹಳ ಇಷ್ಟಪಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೂಪರ್. ನೀವು ಶಟಲ್ ಕಾಕ್ ಮತ್ತೆ ಪಗಡೆ ಎರಡೂ ಕೂಡ ಒಳ್ಳೆ ಆಟಗಳು ಅಂತ ಹೇಳ್ಬೋದು. ಒಂದು ಒಳಾಂಗಣ, ಇನ್ನೊಂದು ಹೊರಾಂಗಣ, ಎರಡೂ ಆಟನ ಬ್ಯಾಲೆನ್ಸ್ ಮಾಡ್ತಾ ಆಡ್ತಾ ಇದ್ದೀರಾ. ಹೀಗೆ ಮುಂದುವರಿಸಿ. ಇನ್ನು ಶ್ವೇತಾ ಎಸ್ ರಾವ್ ಅವರು, ಹಾಡುಗಳೆಲ್ಲೂ ಕೂಡ ನನಗೆ ಇಷ್ಟ ಆಗ್ತಾ ಇದೆ ನೀವು ಪ್ರಸಾರ ಮಾಡ್ತಾ ಇರುವಂಥದ್ದು ಅಂತ ಇದ್ದಾರೆ. ಸಿಂಧನೂರಿನಿಂದ ಬಾಬು ಅವರು ಸಂದೇಶವನ್ನು ಕಳಿಸ್ತಾ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ನಮಗಾಗಿ ಈ ಹಾಡು ಪ್ರಸಾರ ಮಾಡಿರಿ ಮೇಡಮ್ ಅಂಥೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಪೂರ್ವಿಕಾ ಹೇಮಂತ್ ಅವರು, ಶಿವಣ್ಣ, ರೂಪಾ, ಪ್ರಭುದೇವ್ ಇವರೆಲ್ಲರೂ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ನಿಮ್ಮೆಲ್ಲರ ಕೋರಿಕೆಯ ಹಾಡುಗಳನ್ನು ಪ್ರಸಾರ ಮಾಡುವಂತಹ ಒಂದು ಪ್ರಯತ್ನದಲ್ಲೇ ನಾನಿದ್ದೀನಿ. ಮುಂದಿನ ಗೀತೆ, ನೀವೇ ಮೆಚ್ಚಿರುವಂತಹ ಹಾಡು, ಉದಿತ್ ನಾರಾಯಣ್ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿರುವಂತಹ ಗೀತೆ ಇದು. ದಿಲ್ ತೋ ಪಾಗಲ್ ಹೇ ಚಿತ್ರದ ಗೀತೆ, ಅದಾದ ನಂತರ ಕ್ರಿಮಿನಲ್ ಚಿತ್ರದ ಗೀತೆ ನಿಮಗಾಗಿ.

4:35 ಆಗ್ತಾ ಇದೆ. ನೀವು ಕೇಳ್ತಾ ಇದ್ದೀರಾ ಗುಲ್ಮೊಹರ್ ಕಾರ್ಯಕ್ರಮ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ನಾವು ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ಕಬಡ್ಡಿ ಆಟವನ್ನ ಬಹಳ ಆಸಕ್ತಿಯಿಂದ ಆಡ್ತಾ ಇದ್ವಿ. ಕಬಡ್ಡಿಯನ್ನ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದೆ ಅಂತಂದ್ರೆ ನಮ್ಮ PT ಶಿಕ್ಷಕರು ನನಗೆ ಪ್ರೀತಿಯಿಂದ ಕಬಡ್ಡಿ ಮ್ಯಾನ್ ಅಂತ ಹೇಳಿ ಕರಿತಾ ಇದ್ರು ಅಂತ. ಇನ್ನು ಕಾಲೇಜು ದಿನಗಳಲ್ಲಿ ವಾಲಿಬಾಲ್ ಮತ್ತು ಕ್ರಿಕೆಟ್ ಆಟಗಳಲ್ಲಿ ಹೆಚ್ಚು ಭಾಗವಹಿಸಿದ್ದೆ. ಇವತ್ತಿಗೂ ಕೂಡ ಕುಟುಂಬ ಸಮೇತರಾಗಿ ಕೂತ್ಕೊಂಡು ಕ್ರಿಕೆಟ್ ಪಂದ್ಯಗಳನ್ನು ವೀಕ್ಷಿಸುತ್ತೇವೆ. ಆಟಗಳು ಕೇವಲ ಮನರಂಜನೆ ಮಾತ್ರ ಅಲ್ಲ, ಆರೋಗ್ಯ, ಶಿಸ್ತು, ಆತ್ಮವಿಶ್ವಾಸ ಮತ್ತು ತಂಡದ ಮನೋಭಾವವನ್ನು ಬೆಳೆಸುವ ಉತ್ತಮ ಸಾಧನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಉತ್ತಮ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಅಂತ ಇದ್ದಾರೆ. ನಿಮ್ಮ ಸಂದೇಶಕ್ಕೂ ಕೂಡ ಥ್ಯಾಂಕ್ ಯು ಶಾಂತಾಚಾರ ಬಡಿಗೇರ ಅವರೇ, ಬಹಳ ಒಳ್ಳೆಯ ಸಂದೇಶವನ್ನು ಕಳಿಸಿದ್ದೀರಾ. ಕ್ರೀಡೆ ಅನ್ನುವಂಥದ್ದು ಯಾವ ರೀತಿಯ ಮನೋಭಾವವನ್ನು ನಮ್ಮನ್ನು ಬೆಳೆಸುತ್ತೆ ಅಂತಂದರೆ ಮತ್ತು ಯಾವ ವ್ಯಕ್ತಿತ್ವ ವಿಕಸನಕ್ಕೆ ಅಂಥೇಳಿ ನಾವು ಪ್ರತ್ಯೇಕವಾಗಿ ಏನನ್ನು ಕಲಿಯೋದೇ ಬೇಕಿಲ್ಲ. ಒಂದು ಕ್ರೀಡೆಯಲ್ಲಿ ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ರೆ ಸಾಕು, ಒಳ್ಳೊಳ್ಳೆಯ ಗುಣಗಳು ನಮ್ಮಲ್ಲಿ ರೂಢಿಗತವಾಗುತ್ತೆ ಅಲ್ವಾ. ಇನ್ನು ಕ್ರಿಮಿನಲ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತೀನಿ ಅಂತ ಹೇಳಿದ್ದೆ, ಈಗ ಕೇಳಿ. ಈಗ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿರುವಂತಹ ಈ ಹಾಡು

ಎಸ್ಎಂ ಶೋಭಾ ಹೇಳ್ತಾ ಇದ್ದಾರೆ, ಕ್ರಿಕೆಟ್ ಮತ್ತೆ ಕಬಡ್ಡಿ ಆಟಗಳನ್ನ ಮನೆಯವ್ರ ಜೊತೆ ಟಿವಿಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ, ಫ್ರೀ ಇದ್ದಾಗ ಕೇರಂ ಮತ್ತೆ ಚೆಸ್ ಅನ್ನ ಮಕ್ಕಳು ಮತ್ತೆ ಮನೆಯವ್ರ ಜೊತೆ ಆಟ ಆಡ್ತೀನಿ. ಮತ್ತೆ ಇಲಾಖೆಗಳಲ್ಲೂ ಕೂಡ, ಅಂದ್ರೆ ಇವರೇನು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದಾರೆ, ಸೊ ಇಲಾಖೆಗಳಲ್ಲೂ ಕೂಡ ಈ ಆಟಗಳನ್ನ ಆಡಿಸಿ ಭಾಗವಹಿಸೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ನಾನು ಮಿಡ್ಲ್ ಸ್ಕೂಲಿಂದ ಕಾಲೇಜಿನವರೆಗೆ ಖೋಖೋದಲ್ಲಿ ಭಾಗವಹಿಸಿ ಸುಮಾರು 5-6 ನಿಮಿಷಗಳ ಕಾಲ ಒಬ್ಬಳೆ ಕೋರ್ಟ್ನಲ್ಲಿ ಇರ್ತಿದ್ದೆ ಅಂತ ಹೇಳಿ ಹೇಳ್ತಿದ್ದಾರೆ. ಅಂದರೆ ಅಂಥ ಗಟ್ಟಿ ಆಟಗಾರ್ತಿ ಅಂತ ಆಯಿತು, ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿದ್ದೆ. ಇದು ನನ್ನ ವೈಯಕ್ತಿಕ ಫೇವ್ರೇಟ್ ಆಟ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಖೋಖೋ ಅಂತೆ. ಸೊ ಥ್ಯಾಂಕ್ ಯು ಶೋಭಾ ಅವರೇ ನಿಮ್ಮ ಸಂದೇಶಕ್ಕೆ. ಎಲ್ಲ 90ರ ದಶಕದ ಹಾಡುಗಳು ಸೂಪರ್ ಆಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬುದಿಗೆರೆ ಮುರಳಿಯವರು. ಹಾಗೆ ಕೋಡಿಹಳ್ಳಿ ಶಿವಲಿಂಗ ಅವರು ಸಂದೇಶವನ್ನು ಕಳಿಸ್ತಾ ಹಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಸಿದ್ದೇಶ್ವರ ಅವರು ಹರಿಹರದಿಂದ ಸಂದೇಶವನ್ನು ಕಳಿಸ್ತಾ ಏನು ಯಾವುದಾದ್ರೂ 1 hour ಒಂದು ಗೇಮನ್ನು ಆಡಬೇಕು ಡೈಲಿ ರೊಟೀನನ್ನು ಮುರಿಯೋದಕ್ಕೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಿಜ, ಪ್ರತಿನಿತ್ಯ ಕೆಲಸಗಳು ಇದ್ದೇ ಇರುತ್ತೆ. ಈ ಕೆಲಸಗಳ ಆ ಒಂದು ಏಕತಾನತೆಯನ್ನು ಮುರಿಬೇಕು ಅಂತಂದರೆ ಯಾವುದಾದ್ರೂ ಆಟದಲ್ಲಿ ತೊಡಗಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ರಾಮಸಾಗರದಿಂದ ವಿಶ್ವನಾಥ್ ಸರಸ್ವತಿ ಭೂಮಿಕಾ ಇವರೆಲ್ಲರೂ ಕೂಡ ತಂಪಾದ ಹೊತ್ತಿನಲ್ಲಿ ಇಂಪಾದ ಹಿಂದಿ ಹಾಡುಗಳು ಮೂಡಿ ಬರ್ತಾ ಇದೆ, ಕೇಳೋದಕ್ಕೆ ಬಹಳನೇ ಖುಷಿ ಆಗ್ತಾ ಇದೆ ಅಂತ ಹೇಳಿ ಹಾಡೊಂದನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಮುಂದೆ ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿರುವಂಥ ಹಾಡುಗಳಲ್ಲಿ ಒಂದಾಗಿರುವಂತಹ ದಿಲ್ ಚಿತ್ರದ ಗೀತೆ ನಿಮಗಾಗಿಯೇ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

4 ಗಂಟೆ ಸಮಯ 4:57 ಆಗ್ತಾ ಇದೆ. ಆಗಿದೆ, ನೀವೆಲ್ಲರೂ ಕೂಡ ಹಾಡುಗಳನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ನೀವು ಎಂಜಾಯ್ ಮಾಡ್ತಾ ಇರೋಂಥ ಆ ಖುಷಿಗೆ ನಾನು ಕೂಡ ಇಲ್ಲಿ ಕೂತು ಎಂಜಾಯ್ ಮಾಡ್ತಾ ಇದ್ದೀನಿ. ಪುಟ್ಟನಗೌಡ ಎಸ್ ಕೆ ಅವರು ಸಂದೇಶವನ್ನು ಕಳಿಸಿದ್ದಾರೆ ದಾವಣಗೆರೆಯಿಂದ. ನನಗೆ 55 ವರ್ಷ, 5 ಕಿಲೋಮೀಟರ್ ಓಟದ ಸ್ಪರ್ಧೆಯಲ್ಲಿ ಹುಡುಗರನ್ನ ಹಿಂದಿಕ್ಕಿ 21 ನಿಮಿಷಕ್ಕೆ ಫಸ್ಟ್ ಬಂದಿದ್ದೀನಿ ಅಂತ ಇದ್ದಾರೆ. ನಿಮ್ಮ ಕ್ರೀಡಾ ಸ್ಫೂರ್ತಿಗೆ ಹ್ಯಾಟ್ಸ್ ಆಫ್. ಸಾಕಷ್ಟು ಜನ ಕ್ರೀಡೆ ಬಗ್ಗೆ ಸಂದೇಶವನ್ನು ಕಳಿಸ್ತಾ ಹಾಡುಗಳನ್ನ ಎಂಜಾಯ್ ಮಾಡ್ತಾ ಎಲ್ಲ ಹಾಡುಗಳು ಕೂಡ ಖುಷಿ ಕೊಡ್ತು ಮೇಡಮ್. ಅದು ಕೂಡ ಭಾನುವಾರದ ಈ ಸಂಜೆ.

ಜೆ ಮಳೆ ಗಾಳಿಯ ಈ ತಂಪಾದ ಹೊತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ನೀವು ಎಂಜಾಯ್ ಮಾಡಿದ್ರೆ ಅದಕ್ಕಿಂತ ಖುಷಿಯಾಗಿರೋ ವಿಚಾರ ನಂಗೆ ಇನ್ನೇನಿದೆ ಅಲ್ವಾ. ಸೊ ಸಂದೇಶವನ್ನು ಕಳಿಸಿದಂತಹ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗಷ್ಟೇ ಸಂದೇಶ ಕೂಡ ಬಂದಿದೆ. ಶಲವಡಿ ತೈರಾ ತನ್ವೀರ್ ನೂರ್ ಜಹಾನ್ ಅವರು ಲಕ್ಕುಂಡಿ ಗದಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆಯೇ ಶ್ರದತ್ ಮುಳೆ ಅವರು ನೇತಾಜಿ ನಗರ ನೇತಾಜಿ ರಸ್ತೆ ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೀಗೆ ಬಹಳಷ್ಟು ಜನರ ಸಂದೇಶ ಬಂದಿದೆ. ಹೆಚ್ ಎಸ್ ಮೂರ್ತಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮದ ಕಡೆಯ ಗೀತೆಯಾಗಿ ಜೋಜಿತಾ ವಹಿ ಸಿಕಂದರ್ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಇದಾಗಿತ್ತು ನಮ್ಮ ಇವತ್ತಿನ ಈ ಕಾರ್ಯಕ್ರಮ ಗುಲ್ಮೊಹರ್. ಮತ್ತೆ ಭೇಟಿಯಾಗೋಣ ಮುಂದಿನ ವಾರಗಳಲ್ಲಿಯೇ.

0: ನಿಮ್ಮ ಇಂತಜಾರ್ ಕೂಡ ಜೊತೆಯಾಗಿರಲಿ. ಕನ್ನಡ ಕಾಮನವಿಲ್ಲ 101.3 ಮೆಗಾ ಹರ್ಟ್ಸ್ ನಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದೀನಿ ನಾನೀಗ. ಸುಜಾತ ಅವರೇ, ನಮ್ಮ ಕೇಳುಗರು ನಮಗೋಸ್ಕರ ಐ ಆಮ್ ರೆಡಿ ಅಂತ ಹೇಳಿ ಟೈಪ್ ಮಾಡಿ ಮೆಸೇಜ್ ಮಾಡ್ಲಿ ಅಂತ ನಾನಂತೂ ಕಾಯ್ತಿರ್ತೀನಿ. ಯಾಕೆ ಅಂತ ನಿಮ್ಗೆ ಗೊತ್ತಿದ್ಯಾ?
1: ಯಾಕೆ ಐ ಆಮ್ ರೆಡಿ ಅಂತ ಹೇಳೋದು? ಯಾಕೆ?
0: ಅವ್ರಿಗೆ ಗೊತ್ತಿದೆ.
1: ಅವ್ರಿಗೆ ಗೊತ್ತಿದೆ ನನಗೆ ಗೊತ್ತಿಲ್ವೇ?
0: ನಿಮಗ್ ಗೊತ್ತಾಗ್ಬೇಕು ಅಂದ್ರೆ ಕಾಯ್ತಾ ಇರಿ, ಕೇಳ್ತಾ ಇರಿ ಹಾಡುಗಳನ್ನ. ನೀವು ನಾವು ಜೊತೆಯಾಗಿರೋಣ ಈ ಹೊತ್ತಲ್ಲಿ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ಪೆಹ್ಲಾ ನಶಾ ಗೀತೆಯ ಜೊತೆಯಾಗಿ. ಕೇಳ್ತಾನೆ ಇರಿ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಅಂದ ಹಾಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಡೋಕೆ ರೆಡಿ ಆಗಿದ್ರೆ ಬೇಗ ಬೇಗ ಮೆಸೇಜ್ ಮಾಡಿ, ಐ ಆಮ್ ರೆಡಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: play the Non-Stop Sanjay.
1: Non-Stop Sanjay. Non-Stop Sanjay.
2: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: Non-Stop Sanjay.
3: ಆಕಾಶವಾಣಿ FM Rainbow 101.3 MHz. Musically yours.
2: 5:05 ಇವಾಗ ನಮ್ಮೊಟ್ಟಿಗೆ ಯಾರಿದ್ದಾರೆ ಮಾತನಾಡೋದಕ್ಕೆ ಅಂತ ನೋಡೋದಾದರೆ, ನಮಸ್ಕಾರ ಕುಶಾ ನಂಜಪ್ಪ ಅವರೇ. ಹಲೋ ಕುಶಾ ನಂಜಪ್ಪ ಅವರೇ, ವೆಲ್ಕಮ್ ಟು ದ ಕಾರ್ಯಕ್ರಮ. ದಯವಿಟ್ಟು ಸ್ಪೀಕರ್ ಇಂದ ಈ ಕಡೆ ಬನ್ನಿ, ರೇಡಿಯೋ ಹತ್ರ ನಿಂತ್ಕೋಬೇಡಿ ಮಾತನಾಡೋವಾಗ. ಎಸ್ ಹೇಳಿ, ಹೇಗಿದ್ದೀರಾ? ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದೀರಾ, ಕಮ್ಮನಹಳ್ಳಿಯಿಂದ.
4: ಹೌದು,
2: ರೆಡಿ ಇದ್ದೀರಾ? ಪ್ರಶ್ನೆಗಳನ್ನ ನಾವು ಕೇಳ್ತಾ ಇದೀನಿ, ನೀವು ಕೂಡ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀರಾ?
4: ಓಕೆ ಓಕೆ, ರೆಡಿ.
2: ಎಸ್ ರೆಡಿ. ಕಾರ್ನ ಡ್ರೈವ್ ಮಾಡಿ ಅಭ್ಯಾಸ ಇದೆಯಾ ನಿಮ್ಗೆ?
4: ಯಾವ್ದು
2: ಕಾರ್ನ ಓಡಿಸಿ ಅಭ್ಯಾಸ ಇದೆಯಾ? ಕಾರು, ಸ್ಕೂಟ್ರು ಎಲ್ಲ?
4: ಹೌದು, ಡೈಲಿ ಕಾರ್ಲಿನೇ ಹೋಗೋದು ಆಫೀಸ್ಗೆ.
2: ವಾರೆ ವಾ, ನೈಸ್. ಹಾಗಾದ್ರೆ ನಿಮ್ಗೆ ನಾನು ಕೇಳ್ತಾ ಇರೋ ಪ್ರಶ್ನೆನು ಕೂಡ ಇಂಥದ್ದೇ, ತೀರಾ ಸಿಂಪಲ್ ಆಗಿದೆ ನೋಡಿ. ಒಂದ್ ಕಾಲದಲ್ಲಿ ಕಾರ್ಗಳಲ್ಲಿ ಹಿಂಬದಿಯಲ್ಲಿ ಕನ್ನಡಿ ಇರ್ಲಿಲ್ಲ, ಒಪ್ಕೋತೀರಾ?
4: ಹೌದು.
2: ಓಕೆ, ಹಾಗಾದರೆ ಕಾರಿನಲ್ಲಿ ಹಿಂಬದಿಯ ಕನ್ನಡಿ ಇಂಟ್ರೊಡ್ಯೂಸ್ ಆಗಿದ್ದು ಯಾವ ಇಸವಿಯಿಂದ, ಏನಾದ್ರೂ ಐಡಿಯಾ ಇದೆಯಾ?
4: ಆಪ್ಷನ್ ಕೊಡ್ತೀರಾ?
2: ಆಪ್ಷನ್ ಬೇಕೇ ಬೇಕಾ?
4: ಹೌದೌದು.
2: ಓಕೆ, ನೀವು ಅಪ್ಪಿ ತಪ್ಪಿ ರೇಡಿಯೋ ಸ್ಪೀಕರ್ ಹತ್ರ ಈಗಲೂ ಹತ್ರ ನಿಂತಿದ್ರೆ, ದೂರ ಬಂದಿಲ್ಲ ಅಂದ್ರೆ ನಾನಂತೂ ಆಪ್ಷನ್ ಕೊಡಲ್ಲಪ್ಪ.
4: ಸರಿ,
2: ಎಸ್ ಸ್ವಲ್ಪ ದೂರ ಬನ್ನಿ, ಆಪ್ಷನ್ಸ್ ನಿಮಗೆ ನಾನು ಹೇಳ್ತೀನಿ. ಓಕೆ, ಆಪ್ಷನ್ ಎ 1952, ಆಪ್ಷನ್ ಬಿ 1964, ಆಪ್ಷನ್ ಸಿ 1894, ಆಪ್ಷನ್ ಡಿ 1911.
4: 1911.
2: ಅರರೆ, ಶೋರ್ ಇದೆಯಾ ನಿಮ್ಗೆ ಈ ಉತ್ತರದ ಬಗ್ಗೆ?
4: ಹೌದು.
2: ಯಾಕೆ?
4: ಇಲ್ಲ, ಗೆಸ್ ಮಾಡಿದೆ.
2: ಓಕೆ, ಗೆಸ್ ಮಾಡ್ತಾ ಇದ್ದೀರಾ. ನಿಮ್ಮ ಗೆಸ್ ಕರೆಕ್ಟಾ ತಪ್ಪ ಕೇಳೋಣವೇ? ವಂಡರ್ಫುಲ್, ವಂಡರ್ಫುಲ್, ವಂಡರ್ಫುಲ್, ನಿಮ್ಮ ಉತ್ತರ ಸರಿಯಾಗಿದೆ.
4: ಥ್ಯಾಂಕ್ ಯು ಸೋ ಮಚ್.
2: ಎಸ್ ಎಸ್ ಎಸ್. ಆದ್ರೆ ಇನ್ನ ಜಾಸ್ತಿ ಖುಷಿ ಆಗ್ತಾ ಇದ್ದು ಯಾವಾಗ ಅಂತ ಹೇಳಿದ್ರೆ, ನನ್ಗೆ ನೀವು ಅಪ್ಪಿ ತಪ್ಪಿ ರೇಡಿಯೋ ಸ್ಪೀಕರ್ ಹತ್ರ ಇದ್ರೆ ತುಂಬಾ ದೂರ ಬಂದು ಮಾತಾಡಿದ್ರೆ, ಇಲ್ಲಾಂದ್ರೆ ನಮ್ಮ ಮಾತು ನಮ್ಗೆ ಎಕೋ ಆಗಿ ಕೇಳುತ್ತೆ. ಓಕೆನಾ? ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಪಾರ್ಟಿಸಿಪೇಟ್ ಮಾಡುವಂತಹ ಸಂದರ್ಭ ಬಂದ್ರೆ ದಯವಿಟ್ಟು ರೇಡಿಯೋದಿಂದ ದೂರ ಬನ್ನಿ.
4: ಓಕೆ ಸರಿ.
2: ಆದ್ರೆ ರೇಡಿಯೋ ಜೊತೆ ಯಾವಾಗ್ಲೂ ಇರಿ, ನಮ್ಮ ಮಾತುಗಳನ್ನ ಕೇಳ್ತಾ. ಓಕೆ,
4: ನಂದು ದಿನ ಪ್ರಯಾಣ ಆಗೋದೆ 101.3 ಭಾವಗೀಯ. ಫಸ್ಟ್ ಭಾವಗೀತೆಯಿಂದ, ಭಾವಗೀತೆ ಸ್ಟಾರ್ಟ್ ಮಾಡಿ 7 ಗಂಟೆಗೆ ಮನೆ ಬಿಡ್ತೀನಿ. ಭಾವಗೀತೆಯಿಂದ ಎಂತ ಹಾಡಾಗ್ತಿರತ್ತೆ, ನನಗೆ ತುಂಬಾ ಖುಷಿ ಆಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ.
2: ದಟ್ಸ್

0: ನೈಸ್
1: ಒಂದು ಕಾರಣಕ್ಕೂ ನನಗೆ ಪ್ರಾಬ್ಲಮ್ ಆಗಲ್ಲ.
0: ಓಕೆ, ದಟ್ಸ್ ರಿಯಲಿ ನೈಸ್ ಸರ್. ಆಕ್ಚುಲಾಗಿ ಕಾರ್ಗಳಲ್ಲಿ ಹಿಂಬದಿಯ ಕನ್ನಡಿ ಬಂದದ್ದು ಯಾವಾಗ ಅಂತ ನಾನು ನಿಮಗೆ ಹೇಳೋದಾದ್ರೆ, ಇಂಡಿಯಾನಾ ಪೊಲೀಸ್ ರೇಸ್ ನಲ್ಲಿ ರೇ ಹಾರ್ಡನ್ ಅವರು 1911 ಹಿಂಬದಿಯಲ್ಲಿ ಕನ್ನಡಿಯನ್ನ ಬಳಸಬೇಕು ಅನ್ನುವಂತಹ ವಿಚಾರವನ್ನ ಜನಪ್ರಿಯಗೊಳಿಸಿದ್ರು. ಈ ಬಗ್ಗೆ ನೀವು ಒಂದಷ್ಟು ಮಾಹಿತಿಯನ್ನ ತಿಳ್ಕೋಬೇಕು ಅಂದ್ರೆ ಖಂಡಿತವಾಗ್ಲೂ ಒಂದಷ್ಟು ರಿಸರ್ಚ್ ಮಾಡಿ. ನೀವು ಪ್ರತಿನಿತ್ಯ ಬಳಸುವಂತಹ ವಾಹನದಲ್ಲಿರುವಂತಹ ಕನ್ನಡಿಯ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗುತ್ತೆ. ಆಗ್ಬೋದಾ? ಓಕೆ, ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿಯಾಯ್ತು. ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ. ಮತ್ತೊಂದ್ಸಾರಿ ಹೇಳ್ತಾ ಇದ್ದೀನಿ, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್.
1: ಥ್ಯಾಂಕ್ ಯು ಸೋ ಮಚ್.
0: ಯಸ್, ಕೇಳಿದ್ರಿ ಅಲ್ವಾ, ನಮ್ಮ ಕುಶಾ ನಂಜಪ್ಪ ಅವರು ಕಮನಹಳ್ಳಿಯಿಂದ ನಮ್ಮೊಟ್ಟಿಗಾಗಿದ್ದರು, ಮಾತನಾಡಿದರು, ಸರಿಯಾದ ಉತ್ತರವನ್ನ ಕೂಡ ಕೊಟ್ಟರು, ಒಂದಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ ನಾವು ಕೂಡ ಅವರ ಜೊತೆಯಾಗಿ. ಇವರ ಹಾಗೆ ನೀವು ಕೂಡ ರೆಡಿಯಾಗಿದ್ದರೆ ನನಗೆ ನಾನು ಕೇಳುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ ಅನ್ನೋ ಫುಲ್ ಕಾನ್ಫಿಡೆನ್ಸ್ ಅಲ್ಲಿದ್ರೆ ಬೇಗ ಮೆಸೇಜ್ ಮಾಡಿ 9484801013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ವಾಟ್ಸ್ಆಪ್ ಮುಖಾಂತರ ಮಾತ್ರ ನಮಗೆ ನಿಮ್ಮ ಸಂದೇಶವನ್ನು ತಲುಪೋದು. ಹಾಗಾಗಿ ಬೇಗ ಬೇಗ ಮೆಸೇಜ್ ಮಾಡಿ ನನ್ನ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಹೇಳೋದಕ್ಕೆ ರೆಡಿಯಾಗಿ ಸ್ಟಡಿಯಾಗಿ ಕಾಯ್ತಾನೆ. ಇದು ಕನ್ನಡ ಕಾಮನಬಿಲ್ಲು 101.3 MHz. ಈ ಸಂಜೆಯಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಮತಾ.

0: ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ? ಹೌದು, ನಾನ್ ರೆಡಿ, ಐ ಆಮ್ ರೆಡಿ ಅಂತ ಹೇಳಿ ಇವತ್ತು ನಮ್ಮೊಟ್ಟಿಗೆ ಉತ್ತರವನ್ನ ಕೊಡೋದಕ್ಕೆ ರೆಡಿಯಾಗಿರೋರು ಯಾರು? ಮೈಸೂರಿನಿಂದ ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಯಸ್, ಮೈಸೂರಿಂದ ಕರೆ ಮಾಡಿದೀರಾ. ನಿಮ್ಮ ಹೆಸರು ನೀವೇ ಹೇಳಿಬಿಟ್ರೆ ಸೂಪರ್ ಆಗಿರುತ್ತೆ.
1: ಮೇಡಮ್ ಶಿವಣ್ಣ ಅಂತ. ಮೇಡಮ್
0: ಶಿವಣ್ಣ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ತಮಗೂ ಕೂಡ ಸ್ವಾಗತ ಮೇಡಮ್.
0: ಯಸ್, ಮೈಸೂರಿಂದ ಯಾವತ್ತಾದ್ರೂ ಸಮುದ್ರನ ನೋಡಿದಿರಾ?
1: ಮೈಸೂರಿಂದ ಹೆಂಗ್ ನೋಡಕ್ಕೆ?
0: ಮೈಸೂರಿಂದ ಸಮುದ್ರ ಇರುವಂತಹ ಜಾಗಕ್ಕೆಲ್ಲಾದ್ರೂ ಹೋಗಿ ನೋಡಿದಿರಾ? ಮಂಗಳೂರು ಕರಾವಳಿ ಪ್ರದೇಶಗಳಿಗೆ ಹೋಗಿದ್ದೀರಾ?
1: ಕೇರಳ, ಕೇರಳಗೆ ಹೋಗಿದ್ದೀನಿ ಮೇಡಮ್.
0: ಓಕೆ, ಅಂದ್ರೆ ಸಮುದ್ರವನ್ನ ನೋಡಿದಿರಾ ನೀವು?
1: ಹೌದು ಮೇಡಮ್.
0: ಆಯ್ತು, ಹಾಗಾದ್ರೆ ನಾನು ನಿಮ್ಗೆ ಸಮುದ್ರದ ಹತ್ರ ಇರುವಂತಹ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ಆಗ್ಬೋದಾ?
1: ಹೇಳಿ ಮೇಡಮ್.
0: ಓಕೆ, ಏನಂದ್ರೆ ಸಮುದ್ರದಲ್ಲಿ ನೀರು ನಾಯಿಗಳ ಬಗ್ಗೆ ನೀವು ಕೇಳಿರ್ತೀರಾ, ಅದನ್ನ ಸೀ ಆಕ್ಟರ್ಸ್ ಅಂತ ಹೇಳಿ ಕರೀಲಾಗುತ್ತೆ. ಈ ಸಮುದ್ರದ ನೀರು ನಾಯಿಗಳು ಸಾಮಾನ್ಯವಾಗಿ ಕಾಣಸಿಗುವಂಥದ್ದು ಉತ್ತರ ಮತ್ತು ಪೂರ್ವ ಪೆಸಿಫಿಕ್ ಮಹಾಸಾಗರದ ಕರಾವಳಿ ಪ್ರದೇಶಗಳಲ್ಲಿ. ಇವುಗಳು ಮಲ್ಕೊಳ್ಳೋದು ಹೇಗಪ್ಪ ಅಂತ ಹೇಳಿದ್ರೆ, ಬೆನ್ನಿನ ಮೇಲೆ ತೇಲುತ್ತಾ ಮಲ್ಕೊಳ್ಳುತ್ತವೆ ಅವು ಈ ಒಂದು ಸಮುದ್ರದಲ್ಲಿ. ಯಾತಕ್ಕಿರಬಹುದು ಇದು ನನ್ನ ಪ್ರಶ್ನೆ. ಸಾಮಾನ್ಯವಾಗಿ ಅದು ಆ ಥರ ಬೆನ್ನಿನ ಮೇಲೆ ತೇಳ್ಕೊಂಡು ಮಲ್ಕೊಳ್ಳುವಂತಹ ಸಮಯದಲ್ಲಿ ಇತರ ಸಮುದ್ರ ನೀರು ನಾಯಿಗಳೇನಿರುತ್ತೆ, ಆ ನೀರು ನಾಯಿಗಳ ಕೈಗಳನ್ನು ಹಿಡ್ಕೊಂಡು ಮಲ್ಕೊಳ್ಳೋ ಥರದಲ್ಲಿ ಕಾಣುತ್ತೆ ಕಣ್ರಿ ಅದು. ಅಥವಾ ಹತ್ರದ ಒಂದಕ್ಕೊಂದು ಕೈ ಹಿಡ್ಕೊಂಡು ಮಲ್ಕೊಳ್ಳುತ್ತೆ, ಅಥವಾ ಪರಸ್ಪರ ಕೈ ಹಿಡ್ಕೊಂಡು ಮಲ್ಕೊಳ್ಳೋದ್ರಷ್ಟೇ ಅಲ್ಲದೆ ಇತರ ಸಮುದ್ರ ಸಸ್ಯಗಳೇನಿದೆ ಅದಕ್ಕೆ ಸುತ್ತಕೊಳ್ಳುತ್ತೆ. ಏನಿರಬಹುದು ಕಾರಣ ಇದಕ್ಕೆ? ಏನಾದ್ರೂ ಎಗ್ಗೆಸ್ ಮಾಡಬಹುದಾ, ಐಡಿಯಾ ಇದ್ಬೋದಾ ನಿಮ್ಗೆ? ಓಕೆ, ನೀವು ಆಕ್ಸಿಜನ್ ಅಂತ ಹೇಳ್ತಾ ಇದೀರಾ. ಸರಿ, ನಾನು ನಿಮ್ಗೆ ಒಂದು ಆಪ್ಷನ್ಸ್ ಅನ್ನ ಕೊಡ್ಲಾ?
1: ಕೇಳಿ ಮೇಡಮ್.
0: ಓಕೆ, ಆಪ್ಷನ್ ಎ, ಅವುಗಳಿಗೆ ಆಮ್ಲಜನಕದ ಅವಶ್ಯಕತೆ ಇರುತ್ತದೆ. ಆಪ್ಷನ್ ಬಿ, ಅಲೆಗಳಲ್ಲಿ ದೂರ ಸರಿಯೋದನ್ನ ತಪ್ಪಿಸ್ಕೊಳ್ಳುವುದಕ್ಕೆ. ಆಪ್ಷನ್ ಸಿ, ಸಮುದ್ರದ ದಂಡೆಗೆ ಬಂದು ತಲುಪುವುದಕ್ಕೆ. ಏನಿರ್ಬೋದು?
1: ಸೆಕೆಂಡ್ ಆಪ್ಷನ್ ಇರ್ಬೋದು ಮೇಡಮ್, ಅದು ಅಲೆಗಳಿಂದ ದೂರ ಸರಿಯದೆ ಇರೋದಕ್ಕೆ.
0: ಪಕ್ಕನಾ ಅನ್ಸುತ್ತಾ?
1: ಹೌದು ಮೇಡಮ್.
0: ಓಕೆ, ನಮ್ಮ ಶಿವಣ್ಣ ಸರ್ ಈ ಒಂದು ಮಾತನ್ನ ಸರಿ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಹೌದಾ, ಸರಿನಾ ಉತ್ತರ?
1: ಸರಿ ಅನ್ಸುತ್ತೆ ಮೇಡಮ್.
0: ಸರಿ ಇದೆ, ಕಂಗ್ರ್ಯಾಚುಲೇಷನ್ಸ್.
1: ಧನ್ಯವಾದಗಳು.
0: ಧನ್ಯವಾದಗಳು ನಿಮಗೂ ಕೂಡ. ಯಾಕಪ್ಪ ಅಂದ್ರೆ, ಈಗ ಇದು ತುಂಬಾ ಸಿಂಪಲ್ ಆದ ಉತ್ತರ. ಈ ಸಮುದ್ರದ ನೀರು ನಾಯಿಗಳಿಗಿದೆಯಲ್ಲ, ಅವು ಅಲೆಗಳಲ್ಲಿ ದೂರ ಹೋಗ್ಬಿಡಬಹುದು ಅನ್ನುವಂತಹ ಒಂದು ಭಯ ಇರುತ್ತೆ ಅವಕ್ಕೆ. ಹಾಗಾಗಿ ತನ್ನ ಪಕ್ಕದಲ್ಲಿ ಇನ್ನೊಂದು ಸಮುದ್ರ ನೀರು ನಾಯಿ ಇದ್ರೆ ಅದು ಅದ್ರ ಕೈಯನ್ನ ಕೈಯಲ್ಲಿ ಹಿಡ್ಕೊಂಡು ಹಾಗೆ ಚೆನ್ನಾಗಿ ನಿದ್ದೆ ಮಾಡುತ್ತೆ. ನೋಡಿ ಎಷ್ಟು ಬಾಂಧವ್ಯ ಅನ್ಸುತ್ತೆ, ಆ ಏನ್ ಕ್ಯೂಟಾಗಿ ಕಾಣುತ್ತಪ್ಪ ಅಂತ ಜನ ಅಂದ್ಕೋತಾರೆ. ಬಟ್ ಆದ್ರೆ ಅದರ ಹಿಂದಿರುವಂತಹ ರೀಸನ್ ಏನಂದ್ರೆ, ಅಲೆಗಳಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ. ಅಕಸ್ಮಾತ್ ಪಕ್ಕದಲ್ಲಿ ಯಾವುದೇ ನೀರು ನಾಯಿಗಳಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಇರುವಂತಹ ಸಮುದ್ರ ಸಸ್ಯಗಳಿಗೆ ಸುತ್ತಕೊಂಡು ನಿದ್ದೆ ಮಾಡುತ್ತೆ. ಎಲ್ಲಾ ಜೀವಿಗಳಿಗೂ ತಮ್ಮದೇ ಆದಂತಹ ಜೀವನದ ಬಗ್ಗೆ ಒಂದು ಭಯ ಇರುತ್ತೆ, ಪ್ರೀತಿ ಇರುತ್ತೆ. ಏನಂತೀರಾ?
1: ಹೌದು ಮೇಡಮ್.
0: ಯಸ್, ನೋಡಿ, ನೀವು ನೆಕ್ಸ್ಟ್ ಟೈಮು ಸಮುದ್ರದ ಹತ್ರ ಹೋದಾಗ ಸಾಧ್ಯ ಆದ್ರೆ ಗಮನಿಸಕ್ಕೆ ಇದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಇದು ಕಾಣಸಿಗುವಂಥದ್ದು ಉತ್ತರ ಮತ್ತು ಪೂರ್ವ ಪೆಸಿಫಿಕ್ ಮಹಾಸಾಗರದ ಕರಾವಳಿ ಪ್ರದೇಶದಲ್ಲಿ. ಆದ್ರೆ ಇಲ್ಲಿರುವಂತಹ ಜೀವಿಗಳ ಬಗ್ಗೆ ಯೋಚನೆ ಮಾಡಿ, ಹಾಗೆ ನೋಡಿ, ನಾವು ಎಫ್ ಎಂ ರೇನ್ಬೋ ಕೇಳಿದ್ವಿ ಈ ಒಂದು ಪ್ರಶ್ನೆ ಅಂತ ನೆನಪು ಮಾಡ್ಕೊಳ್ಳಿ, ಆಗ್ಬೋದಾ? ಓಕೆ, ಥ್ಯಾಂಕ್ ಯು ಶಿವಣ್ಣ ಅವರೇ. ನಿಮಗಾಗಿ ದಿಗ್ಗಜರು ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಹುಂಬಾ ಹುಂಬಾ ಕೇಳ್ತಾ ಇರಿ, ಜೊತೆಯಾಗಿರಿ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಶಿವಣ್ಣ ಅವ್ರ ಉತ್ತರ ಅಂತೂ ಕರೆಕ್ಟ್ ಆಗಿತ್ತು. ಅದಕ್ಕೂ ಮೊದಲು ಕೂಡ ಕುಶಾ ನಂಜಪ್ಪ ಅವರು ಕೂಡ ಸರಿಯಾದ ಉತ್ತರವನ್ನ ಕೊಟ್ಟರು. ಈಗ ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಅರೆ, ಈ ಪ್ರಶ್ನೆ ನಿಮಗೂ ಕೂಡ ಕೇಳ್ಬೋದು. ನಾನು ಕೇಳಬೇಕು ಅಂದ್ರೆ ನೀವೇನ್ ಮಾಡಬೇಕು? ವಾಟ್ಸ್ಆಪ್ ಮುಖಾಂತರ ಸಂದೇಶ ಕಳಿಸ್ಬೇಕು, ಐ ಆಮ್ ರೆಡಿ ಅಂತ ಹೇಳಿ. ನೀವು ರೆಡಿಯಾಗಿದ್ದರೆ, ಐ ಆಮ್ ರೆಡಿ ಅಂತ ಹೇಳಿ ನನಗೆ ಸಂದೇಶವನ್ನು ಕಳುಹಿಸಿಕೊಡಿ ವಾಟ್ಸ್ಆ್ಯಪ್ ಮುಖಾಂತರ 9488013 ವಾಟ್ಸ್ಆಪ್ ಸಂಖ್ಯೆಗೆ ಬಂದು ತಲುಪಲಿ ನಿಮ್ಮ ವಾಟ್ಸ್ಆ್ಯಪ್ ಸಂದೇಶ. ನಿಮ್ಮ ಸಂದೇಶಕ್ಕೋಸ್ಕರ ಕಾಯ್ತಾ ಜೊತೆಯಾಗಿದ್ದೀನಿ. ಇದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ.

0: ಬಕುತ.
1: ಯಾರೋ ಸರಿ
0: ನೀವೇ ಸರಿ,
1: ಯಾರೋ ಸರಿ
0: ನೀವು ಸರಿ.
1: ಹುಂಬ ಹುಂಬ ಶತ ತುಂಬ, ಯಾಂದೆ ಯಾಂದೆ ದೊಡ್ಡ ಯಾಂದೆ, ರೋಷದಲ್ಲಿ ಕ್ವಾಪ ಕ್ವಾಪದಲ್ಲಿ ಪ್ರೀತಿ ಇರುತ್ತೈತೆ.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
5: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ನಲ್ಲಿ ನನ್ನ ಉತ್ತರ ನನ್ನದೇ, ನಾನು ಕೊಡ್ತಾ ಇದ್ದೀನಿ ಈಗ ಉತ್ತರ ಅಂತ ಹೇಳ್ತಾ ಜೊತೆಯಾಗ್ತಾ ಇದ್ದಾರೆ ಹರಿಹರನ್ ಅವರು ವಿಜ್ಞಾನ ನಗರ ಬೆಂಗಳೂರಿನಿಂದ. ನಮಸ್ಕಾರ ಸರ್, ಹೇಗಿದ್ದೀರಾ?
1: ನಮಸ್ಕಾರ ಸ್ವಾಮಿ, ನೀವು ಗೊತ್ತಾದ್ರ ಪ್ರಶ್ನೆ ಕೇಳಿ, ನೀವು ನಮಗ್ ಗೊತ್ತಾದ್ರ ಪ್ರಶ್ನೆ ನೀವು ಹೇಳಿದ್ರು.
0: ಓಕೆ, ಈಗ ನಾನು ನಿಮಗೆ ಪ್ರಶ್ನೆನ ಕೇಳೋದಕ್ಕೆ ರೆಡಿ ಆಗಿದ್ದೀನಿ, ಉತ್ತರ ಕೊಡೋದಕ್ಕೆ ನೀವು ರೆಡಿ ಆಗಿದ್ದೀರಾ? ಓಕೆ, ಗೊತ್ತಾದ್ರೆ ಮಾತ್ರ ಹೇಳ್ತೀರಾ, ಆಗಬಹುದು, ಪ್ರಯತ್ನ ಮಾಡಿ, ಆಗ್ಬೋದಾ? ಓಕೆ ಸರ್, ನೀವು ವಿಜ್ಞಾನ ನಗರದಲ್ಲಿ ವಾಸ ಮಾಡ್ತಾ ಇದ್ದೀರಾ, ಸೊ ವಿಜ್ಞಾನಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆನ ಕೇಳ್ತೀನಿ, ಆಗ್ಬೋದಾ? ಓಕೆ, ಸಾಮಾನ್ಯವಾಗಿ ನಾವೆಲ್ಲ ಆಕಾಶ ನಾವು ನೋಡೋದ್ರಲ್ಲಿ ಯಾವಾಗ್ಲೂ ಕಳೆದು ಹೋಗ್ತಿರ್ತೀವಿ, ಏನಂತರ ಆಕಾಶ ನೋಡ್ತಾ ಕಳೆದು ಹೋಗೋದು ಸಾಮಾನ್ಯ ನಾವೆಲ್ಲ, ಹೌದಾ? ಆಕಾಶ ನೋಡೋದಂದ್ರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಸಾಮಾನ್ಯವಾಗಿ. ಓಕೆ ಸರಿ, ಹರಿಹರನ್ ಸರ್, ಈಗ ನನ್ನ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಈಗ ನಮ್ಮ ಹತ್ರ ಒಂದು ದೊಡ್ಡದಾದ ಸಮುದ್ರ ಇದೆ ನಮ್ಮ ಕೈಯಲ್ಲಿ ಅಂತ ಅಂದ್ಕೊಳ್ಳೋಣ, ಕಲ್ಪನೆ ಮಾಡ್ಕೊಳ್ಳಿ. ಓಕೆ, ಇಮ್ಯಾಜಿನ್, ಒಂದು ದೊಡ್ಡ ಸಮುದ್ರ ಇದೆ, ಆ ಸಮುದ್ರದಲ್ಲಿ ಎಲ್ಲಾ ಪ್ಲಾನೆಟ್ನ ಹಾಕಿದ್ರೆ ಮುಳುಗಲ್ಲ ಅನ್ನದಾಗಲ್ಲ, ಅಂದ್ರೆ ಎಲ್ಲಾ ಪ್ಲಾನೆಟ್ ಮುಳುಗುತ್ತೆ ಆ ಒಂದು ಸಮುದ್ರದಲ್ಲಿ, ಬಟ್ ಒಂದೇ ಒಂದು ಗ್ರಹ, ಆ ಒಂದು ಗ್ರಹ ಸಮುದ್ರದಲ್ಲಿ ಮುಳುಗೋದಿಲ್ಲ, ಯಾವ ಗ್ರಹ? ಒಂದು ನಮ್ಮ ಕೈ ಹತ್ರ, ನಮ್ಮ ಕೈಯಲ್ಲಿ ಒಂದು ಸಮುದ್ರ ಇದೆ ಅಂತ ಅಂದ್ಕೊಳ್ಳಿ, ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಸಮುದ್ರದಲ್ಲಿ ಗ್ರಹಗಳನ್ನ ಹಾಕಿದ್ರೆ ಮುಳುಗ್ತಾ ಬರುತ್ತೆ, ಬಟ್ ಒಂದೇ ಒಂದು ಗ್ರಹ ಮಾತ್ರ ಮುಳುಗೋದಿಲ್ಲ, ಯಾವ ಗ್ರಹ? ಚಂದ್ರ. ಸೊ ನೀವು ಚಂದ್ರನ ಗ್ರಹ ಅಂತ ಹೇಳ್ತಾ ಇದ್ದೀರಾ, ಬಟ್ ಆದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದು ನಿಮ್ಗೆ ಕೊಡ್ತಾರೋ ಆಪ್ಷನ್ ಏನಂದ್ರೆ ಚಂದ್ರ ಅನ್ನೋದು ಉಪಗ್ರಹ, ಗ್ರಹ ಅಲ್ಲ. ಸೊ ಇನ್ಯಾವ ಗ್ರಹ ಇರಬಹುದು? ಯಾವ ಗ್ರಹ ಇರಬೇಕು? ಶನಿ ಗ್ರಹ ಇರಬಹುದಾ ನಿಮ್ಗೆ ಅನ್ಸುತ್ತಾ? ಚಾನ್ಸಸ್ ಇದೆಯಾ? ಓಕೆ, ಶನಿ ಗ್ರಹ ಇರಬೇಕು ಅಂತ ಹೇಳ್ತಿದ್ರೆ ಏನಕ್ಕೆ ಇರ್ಬೋದು, ಏನಾದ್ರೂ ಗೆಸ್? ಗೆಸ್ ಯಾವ್ದ, ಏನ್ ಗೆಸ್, ಏನ್ ಗೆಸ್, ಯಾವ ಕಾರಣಕ್ಕೋಸ್ಕರ ಗೆಸ್ ಮಾಡ್ತಾ ಇದೀರಾ ಶನಿ ಗ್ರಹ ಇರಬಹುದು ಅಂತ? ಅಲ್ಲ, ನೀವು ಸುಮ್ನೆ ಅದೊಂದು ಸುಮ್ನೆ ಹಾಗೆ ಗೆಸ್ ಮಾಡಿ ಹೇಳ್ತಾ ಇದೀರಾ, ಅಥವಾ ಗೆಸ್ ಮಾಡಕ್ಕೆ ಏನಾದ್ರೂ ರೀಸನ್ ಇದೆಯಾ? ಓಕೆ, ಸುಮ್ಮನೆ ಹಾಗೆ ಗೆಸ್ ಮಾಡ್ತಾ ಇದ್ದಾರೆ ನಮ್ಮ ಹರಿಹರನ್ ಅವರು. ಸರಿ, ಹಾಗಾದ್ರೆ ಉತ್ತರ ಏನು ಸರ್? ನಿಮ್ ಉತ್ತರ ಸರಿಯಾಗಿದೆ ಸರ್, ಸೂಪರ್ ಆಗಿ ಸ್ಮೈಲ್ ಕೊಟ್ಬಿಟ್ರಿ, ಸೂಪರ್ ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಏನಕ್ಕಪ್ಪ ಇದು ರೀಸನ್ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಶನಿಗ್ರಹ ಅತ್ಯಂತ ದೊಡ್ಡದಾಗಿ ಕಾಣುತ್ತೆ, ಎಲ್ಲ ನಿಜ, ಆದ್ರೆ ಅದರ ಸರಾಸರಿ ಸಾಂದ್ರತೆ ಏನಿದೆ, ಆ ಸಾಂದ್ರತೆ ನೀರಿಗಿಂತ ತುಂಬಾ ಕಡಿಮೆ. ಹಾಗಾಗಿನೇ ಅಂದ್ರೆ ಎಕ್ಸಾಂಪಲ್, ಈಗ ನೀರಿನ ಸಾಂದ್ರತೆ 1 g/cm³ ಅಂತ ಏನಾದ್ರೂ ಇದೆ ಅನ್ನೋದಾದ್ರೆ, ಶನಿಗ್ರಹ 0.687 g/cm³ ಅಂತ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಮ್ಗೇನಾಗುತ್ತೆ, ಆ ಒಂದು ವಾಲ್ಯೂಮ್ ಏನಿದೆ, ಆ ಸಾಂದ್ರತೆ ಏನಿದೆ, ಶನಿಯದು ತುಂಬಾ ಕಡಿಮೆ ಇರೋದ್ರಿಂದ ಶನಿಗ್ರಹ ತೇಲುತ್ತೆ, ಮುಳುಗೋದಿಲ್ಲ. ಬೇರೆ ಎಲ್ಲಾ ಗ್ರಹಗಳು ಕೂಡ ಪಡಕ್ ಅಂತ ಹೇಳಿ, ನಿಮ್ ಕೈಯಲ್ಲಿ ಏನಾದ್ರೂ ಒಂದು ಸಮುದ್ರ ಇದೆ, ಆ ಸಮುದ್ರಕ್ಕೆ ಎಲ್ಲಾ ಗ್ರಹಗಳನ್ನ ಹಾಕೊಳ್ತಾ ಬಂದ್ರೆ ಇನ್ಕ್ಲೂಡಿಂಗ್ ಭೂಮಿ ಹಾಗೆ ಮುಳುಗು ಹೋಗುತ್ತೆ, ಬಟ್ ಶನಿ ಗ್ರಹ ಮಾತ್ರ ತೇಲುತ್ತೆ. ಯಸ್, ಧನ್ಯವಾದ, ಒಂದು ಒಳ್ಳೆ ಮಾಹಿತಿಯನ್ನ ತಿಳ್ಕೊಂಡ್ರಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ನೋಡಿ, ವಿಚಾರಗಳನ್ನ ತಿಳ್ಕೊಳ್ತಾ ಇದೀವಿ, ಮಾತುಕತೆಯನ್ನ ಕೂಡ ಆಡ್ತಾ ಇದೀವಿ. ನೀವು ಕೂಡ ನನ್ನ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ರೆಡಿ ಇದ್ರೆ ಏನ್ ಮಾಡಬೇಕು? ಥ್ಯಾಂಕ್ ಯು ಅನ್ನೋದ್ರ ಜೊತೆಯಾಗಿ ನಮಸ್ತೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಐ ಆಮ್ ರೆಡ್ಡಿ ಅಂತ ಹೇಳಿ ಟೈಪ್ ಮಾಡಿ ನಮಗೆ ಕಳಿಸ್ಕೊಡಿ 9408010013 9480901013. ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ಸಂಖ್ಯೆಗೆ ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ಸಂದೇಶವನ್ನು ಕಳಿಸ್ಕೊಟ್ಟು ನಮಗೆ ನಿಮ್ಮ ಮಾತನ್ನು ಹೇಳಿ ನಾನು ರೆಡಿ ಆಗಿದ್ದೀನಿ ಅಂತ. ಪ್ರಶ್ನೆ ತೀರಾ ಸುಲಭದೆ ಕೇಳೋಣ, ಆಗ್ಬೋದಾ? ಪ್ರಶ್ನೆ ಈಸಿನೇ ಇರುತ್ತೆ ಕಣ್ರಿ, ಹೆದರಕ್ಕೆಲ್ಲ ಹೋಗಬೇಡಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಐದು ಗಂಟೆ 50 ನಿಮಿಷ ಆಗಿ ಹೋಗುತ್ತೆ. ಅವ ಏನ್ರಿ ಇದು ಟೈಮ್ ಇಷ್ಟು ಫಾಸ್ಟ್ ಓಡ್ತಾ ಇದೆ. ಈ ಫಾಸ್ಟಾಗಿ ಓಡ್ತಾ ಇರುವಂತಹ ಟೈಮ್ನಲ್ಲಿ ನಾನು ಉತ್ತರಕ್ಕೆ ಕೊಡ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿ ಐ ಆಮ್ ರೆಡಿ ಅಂತ ಹೇಳಿದ್ದಾರೆ ಶಶಿಕುಮಾರ್ ಅವರು ಚಿಕ್ಕ ಗಂಗವಾಡಿಯಿಂದ. ನಮಸ್ಕಾರ ಶಶಿ ಅವರೇ.
1: ನಮಸ್ಕಾರ ಮೇಡಮ್.
0: ಎಸ್, ಫುಲ್ ರೆಡಿ ಇದ್ದೀರಾ ಪ್ರಶ್ನೆ ಕೇಳೋದಕ್ಕೆ? ನಾನು ರೆಡಿ ಇದ್ದೀನಿ ಉತ್ತರ ಕೊಡೋದಕ್ಕೆ. ನೀವು ರೆಡಿನಾ? ರೆಡಿ ರೆಡಿ ರೆಡಿ ರೆಡಿ. ಹಾಗಾದ್ರೆ ಏನ್ರಿ ಅಲ್ಲೆಲ್ಲ ಮಳೆ ಜೋರಾಗಿ ಬರ್ತಿದ್ಯಾ?
1: ಹೌದು ಮೇಡಮ್, ಜೋರಾಗಿ ಬಂದು ನಿಂತಿದೆ.
0: ಜೋರಾಗಿ ಬಂದು ನಿಂತಿದೆ. ಓಕೆ, ಹಾಗಾದ್ರೆ ನಾನು ನಿಮಗೆ ಮಳೆಯ ಸಂಬಂಧಿತ ಪ್ರಶ್ನೆನೆ ಕೇಳ್ಬಿಡ್ಲಾ?
1: ಓಕೆ ಮೇಡಮ್.
0: ಓಕೆ ಓಕೆ ಓಕೆ ಓಕೆ ಅಂತ ಹೇಳಿ ಇವರು ಯೋಚನೆ ಮಾಡಿ ಹೇಳ್ತಾ ಇದ್ದಾರೆ. ಬಟ್ ನಾನೀಗ ಸ್ವಲ್ಪ ಟ್ವಿಸ್ಟ್ ಕೊಡ್ತಾ ಇದ್ದೀನಿ. ಮಳೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಯೇ ನಿಮಗೆ ಕೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಮಳೆ ಬರ್ತಿದ್ದ ಹಾಗೆ ಆಹಾ ಮಳೆ ಶುರುವಾಯಿತು ಅಂತ ಹೇಳ್ತೀವೋ ಇಲ್ವೋ, ಆಹಾ ಎಂಥ ಸುವಾಸನೆ ಅಂತ ಹೇಳಿ ನಿಂತ್ಕೋತೀವಿ. ಹೌದಾ? ಯಾಕೆ ಶಶಿಕುಮಾರ್ ಅವರೇ?
1: ಅದು ಭೂಮಿಯಿಂದ ಒಂದು ಸ್ಮೆಲ್ ಬರುತ್ತಲ್ಲ ಮೇಡಮ್, ಅದು ತುಂಬಾ ಒಳ್ಳೆ ಸ್ಮೆಲ್ ಬರ್ತಿದೆ, ತುಂಬಾ ಚೆನ್ನಾಗಿ, ಅದು ಖುಷಿ ಕೊಡುತ್ತೆ.
0: ಓಕೆ, ಖುಷಿ ಕೊಡುತ್ತೆ. ಸರಿ, ಮಳೆ ಬಂದಾಗ ಮಾತ್ರ ಯಾಕೆ ಆ ಸ್ಮೆಲ್ ಬರುವಂಥದ್ದು ಏನಾದರೂ ಐಡಿಯಾ ಇದೆಯಾ? ಇದು ನನ್ನ ಪ್ರಶ್ನೆ. ಮಳೆ ಆರಂಭವಾಗುವಂತಹ ಸಮಯದಲ್ಲಿ ಮಣ್ಣಿನಿಂದ ಒಂದು ಸುವಾಸನೆ ಹೊರಬರುತ್ತೆ, ಆ ಸುವಾಸನೆಗೆ ಏನಂತ ಕರೀತಾರೆ? ಇದು ನನ್ನ ಪ್ರಶ್ನೆ.
1: ಗೊತ್ತಾಗ್ತಿಲ್ಲ ಮೇಡಮ್, ಆಕ್ಚುಲಿ ಅದು ಓದ್ಸಲಿ ಒಬ್ರು ಕೇಳಿದ್ರಲ್ಲ ಸೋಲಾರ್ ಸಿಸ್ಟಮ್, ಅದು
0: ಹೇಳ್ಬಿಡ್ತೀನಿ. ಮಳೆ ಆರಂಭವಾದಂತಹ ಸಮಯದಲ್ಲಿ ಬರುವಂತಹ ಮಣ್ಣಿನ ಸುವಾಸನೆಗೆ ಏನಂತ ಕರೀತಾರೆ ಅನ್ನೋದು ನನ್ನ ಪ್ರಶ್ನೆ. ಇದಕ್ಕೆ ಆಪ್ಷನ್ಸ್ ಈ ತರ ಇದೆ. ಆಪ್ಷನ್ ಎ ಪೆಟ್ರಿಕೋರ್, ಆಪ್ಷನ್ ಬಿ ಜಿಯೋಸ್ಮಿನ್. ನಾನು ಕೊಡೋದು ಎರಡೇ ಆಪ್ಷನ್. ಆಪ್ಷನ್ ಎ ಪೆಟ್ರಿಕೋರ್, ಆಪ್ಷನ್ ಬಿ ಜಿಯೋಸ್ಮಿನ್. ಎರಡರಲ್ಲಿ ಯಾವುದು ಸರಿಯಾದ ಉತ್ತರ ನಮಗೆ ನೀವು ಹೇಳಿ. ಜಿಯೋಸ್ಮಿನ್ ಯಾಕೆ ಯಾಕೆ ಅನ್ನಿಸ್ತಾ ಇದೆ ಜಿಯೋಸ್ಮಿನ್ ಅಂತ? ಆಕ್ಚುಲ್ ಆಗಿ ನಿಮ್ಮ ಉತ್ತರ ನಾನ್ ಕೇಳಿದ ಪ್ರಶ್ನೆಗೆ ಏನಾಗಿದೆ ಎಂದರೆ, ತಪ್ಪಾಗಿದೆ. ಆಕ್ಚುಲಿ ಜಿಯೋಸ್ಮಿನ್ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿರುವಂತದ್ದು ಶಶಿಕುಮಾರ್ ಅವರೇ. ಏನಂತ ಹೇಳಿದ್ರೆ, ಆಕ್ಚುಲ್ ಆಗಿ ಮಳೆ ಆರಂಭ ಆದಂತಹ ಸಮಯದಲ್ಲಿ ಏನಾಗುತ್ತಪ್ಪ ಅಂದ್ರೆ, ಸಸ್ಯಗಳಿಂದ ಹೊರಬರುತ್ತೆ ಒಂದಷ್ಟು ತೈಲ, ಎಲ್ಲ ಓಜೋನ್ಗಳಲ್ಲಿ ತಲುಪುತ್ತೆ, ಎಲ್ಲ ಆಗುತ್ತೆ ಸರಿ. ಆದರೆ ಜಿಯೋಸ್ಮಿನ್ ಅನ್ನುವಂತಹ ರಾಸಾಯನಿಕ ಅದಕ್ಕೆ ಬರುವಂಥದ್ದು, ಹೊರಗಡೆ ಬರುವಂಥದ್ದು, ಆ ರಾಸಾಯನಿಕ ಏನಿದೆ ಅದರಲ್ಲಿ ಜಿಯೋಸ್ಮಿನ್ ಇರುತ್ತೆ. ಆದರೆ ಈ ಒಂದು ಇಡೀ ಪ್ರಕ್ರಿಯೆ ಏನ್ ನಡೆಯುತ್ತಲ್ಲ, ಆ ಪ್ರಕ್ರಿಯೆಗೆ, ಆ ಒಂದು ಮಣ್ಣಿನ ಸುವಾಸನೆಗೆ ಪೆಟ್ರಿಕೋರ್ ಅಂತ ಕರೀತಾರೆ. ಅಂದ್ರೆ ರಾಸಾಯನಿಕ ಅಂಶನ ಜಿಯೋಸ್ಮಿನ್ ಅಂತ ಹೇಳುವಂಥದ್ದು, ಆ ಒಂದು ಸುವಾಸನೆಗೆ ಪೆಟ್ರಿಕೋರ್ ಅಂತಾರೆ. ಸೊ ನನ್ನ ಪ್ರಶ್ನೆ ಆಗಿತ್ತು ಅದೇ, ಏನಂತೀವಿ ಆ ಒಂದು ಸುವಾಸನೆಗೆ ಅಂತ. ಓಕೆ, ಥ್ಯಾಂಕ್ ಯು. ಅಂದ್ರೆ ಈಗ ನೆಕ್ಸ್ಟ್ ಟೈಮ್ ಇಂದ ಮಳೆ ಬರ್ತಿದ್ದ ಹಾಗೆ ಶಶಿಕುಮಾರ್ ಅವ್ರು ನಿಂತ್ಕೊಂಡ್ಬಿಟ್ಟು, ವಾವ್ ಪೆಟ್ರಿಕೋರ್ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಈಗಂತೀರಾ. ಖಂಡಿತವಾಗ್ಲೂ ಮರಿಬೇಡಿ, ನೆಕ್ಸ್ಟ್ ಇಂದ ಮಳೆ ಬರ್ತಿದ್ದ ಹಾಗೆ ಪೆಟ್ರಿಕ್ ಅವ್ರನ್ನ ಫುಲ್ ಖುಷಿ ಖುಷಿಯಾಗಿ ಆಸ್ವಾದಿಸಿ, ಆಗ್ಬೋದಾ? ಸೋ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್ ಶಶಿಕುಮಾರ್ ಅವರೇ. ಕೇಳಿದ್ರಿ ಅಲ್ಲ ನೋಡಿ, ಪೆಟ್ರಿಕ್ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಂಡ್ವಿ. ಆಕ್ಚುಲಾಗಿ ದಿನನಿತ್ಯದಲ್ಲಿ ಬದುಕುವಂಥದ್ದಕ್ಕೆ ತುಂಬಾ ತುಂಬಾ ತುಂಬಾ ಒಳ್ಳೊಳ್ಳೆ ವಿಚಾರಗಳು ನಮ್ಮೊಟ್ಟಿಗಿರುತ್ತೆ ಕಣ್ರಿ. ಬಟ್ ನಾವದನ್ನ ಆನಂದವಾಗಿ ರಾಸಾಯನಿಕ ಮುಕ್ತವಾಗೋ ಮತ್ತೊಂದಾಗೋ ತುಂಬಾ ಸಿಂಪಲ್ ಆಗಿ ತಗೊಳ್ತಾ ಹೋಗ್ತೀವಿ. ಆದರೆ ವಿಜ್ಞಾನಿಗಳು ಏನಿರ್ಬೋದು ಕಾರಣ, ಏನಿರ್ಬೋದು ಕಾರಣ ಅಂತ ತುಂಬಾ ಕುತೂಹಲದಿಂದ ಇದೆಲ್ಲ ವಿಚಾರಗಳನ್ನ ತಿಳಿತಾ ಹೋಗ್ತಾರೆ. ಏನೇ ಹೇಳಿ, ಜಗತ್ತೇ ಒಂದು ದೊಡ್ಡ ವಿಸ್ಮಯ. ಇಂತಹ ವಿಸ್ಮಯದ ಜಗತ್ತಿನಲ್ಲಿ ನಾವು ಇಂತಹ ವಿಸ್ಮಯಕಾರಿ ಪ್ರಶ್ನೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಮತಾ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಗ್ ಬಂದ್ವಿ. ಯಾರ್ಯಾರಪ್ಪ ಸಂದೇಶ ಕಳುಹಿಸಿ ಕೊಟ್ಟಿದ್ದರು, ಒಂದಷ್ಟು ಜನಕ್ಕೆ ನಾವು ಕಾಲ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಬಟ್ ಸಂದೇಶ ಕಳಿಸ್ಕೊಟ್ಟವ್ರನ್ನ ನೋಡೋದಾದ್ರೆ ಸೋಮಶೇಖರ್ ತಟ್ಟಿ ಹಂಪಸ್ ಆಗಿರೋದ ಇಸ್ಮಾಯಿಲ್ ಅವರು ಬಿಜಾಪುರದಿಂದ, ಪುಟ್ಟು ಎಸ್ಕೆ ಅವರ ಸಂದೇಶ ಅದಾದ ನಂತರ ಬಂದದ್ದಾಗಿತ್ತು ನಮಗೆ ಉಮೇಶ್ ಅವರದು ಸಿರಿಗೆರೆಯಿಂದ. ನಂತರ ಸಂದೇಶ ಕಳಿಸ್ಕೊಟ್ಟವರು ರಾಜೇಶ್ ಅವರು. ಸುಮಧುರವಾದ ವಾತಾವರಣದಲ್ಲಿ ಚಂದದ ಹಾಡಂತಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಾಪುರದ ಪದ್ಮಶ್ರೀಧರ್ ಪನ್ನಗ ಅನಂತ ಕುಮಾರ್. ಶಶಿ ಅವರ ಸಂದೇಶ ಬಂದದ್ದು ಕೆಂಗೇರಿಯಿಂದ, ಚಿತ್ರದುರ್ಗದ ಉಮೇಶ್ ನಿಜಲಿಂಗಪ್ಪ ಅವರು. ನಂತರ ಹೆಬ್ಬಾಳದ ರಮೇಶ್ ಅವರು, ವೀಣಾ ಕರಿಯಪ್ಪ ಕಮ್ಮನಹಳ್ಳಿಯಿಂದ, ಹರೀಶ್ ಮಲ್ಲೇಶ್ವರಂನಿಂದ, ಜ್ಯೋತಿ ಪ್ರಕಾಶ್ ನಿಮ್ಮ ಸಂದೇಶ ಕೂಡ ಬಂದು ನಮ್ಮನ್ನ ತಲುಪಿದೆ. ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಇನ್ನೊಂದು ಸಾಖದಾದ ಹಾಡಿನ ಜೊತೆಯಾಗಿ. ಯಾವಾಗಲೂ ಕೇಳ್ತಾರೆ, ಜೊತೆಯಾಗಿರಿ. ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್.

0: This is Akashwani, the news read by Nishit Kumar. Prime Minister Narendra Modi and French President Emmanuel Macron are holding delegation-level talks at the historic Villa Carolus at Nice in France. The discussion between the two sides focuses on expanding the special global strategic partnership between two countries, covering defense, technology and trade. The two leaders also interacted during a walk-and-talk session at Villa Carolus. Earlier, Prime Minister Modi and French President Macron jointly inaugurated Bharat Innovates event at Pallada Expositions at Nice in France today. The landmark initiative showcases India's rapidly expanding innovation and startup ecosystem. The flagship event, being held under the India-France Year of Innovation, brings together over 120 Indian startups and leading investors, technology leaders and premier educational institutions from across the globe. Speaking on the occasion, Prime Minister Modi highlighted India's startup revolution by saying that the country's youth are developing solutions for global challenges in a number of areas.
1: आज भारत में एक स्टार्टअप रिवॉल्यूशन हो रहा है. इस रिवॉल्यूशन में भारत का नौजवान एक नए माइंडसेट के साथ मानवता के हित में समस्याओं के समाधान ढूंढ रहा है और हमारे नौजवानों के वर्ल्ड क्लास सॉल्यूशंस को ग्लोबल स्टेज पर लाने का माध्यम ही है भारत इनोवेट्स.
0: Addressing the gathering, French President Macron praised India's emergence as a global innovation powerhouse and said the question today is no longer whether India is innovating, but who will innovate with India.
2: A country with 1.4 billion inhabitants, a country who pays on know-how and research, knowledge and training as many engineers as Europe and the US combined, more than 1 million per year. So in every respect, a country with research, innovations and frontier models is spearheading global innovation.
0: External Affairs Minister Dr. H. Jaishankar, Commerce and Industry Minister Piyush Goyal, National Security Advisor Ajit Doval, Principal Scientific Advisor Ajay Kumar Sood, Infosys founder Narayana Murthy and several prominent business leaders were also present on the occasion. Following the inauguration, Prime Minister Modi and French President Macron visited the exhibition and interacted with startup founders, researchers and investors participating in the event. INS Sharada has successfully concluded its visit to Colombo, Sri Lanka. The Ministry of Defense said the visit further strengthened maritime cooperation and friendship between India and Sri Lanka. The visit featured a series of professional training and sporting engagements with the Sri Lankan Navy. The Ministry further said that the visit underscored the enduring maritime partnership between India and Sri Lanka and reaffirmed their shared commitment to regional maritime cooperation and security in line with the vision of Mahasagar. The Indian Embassy in Oman said that an Indian-flagged mechanized sailing vessel, Virat 1, carrying 14 Indians, experienced an engine failure off the coast of Oman. In a social media post, the embassy informed that in a closely coordinated and ongoing rescue operation at sea, 11 of the 14 crew members of the vessel have been rescued and taken on board by MV Jabal Ali 9. The embassy added that the rescue operation of the remaining members will be completed shortly. Sources said that the vessel sank because of mechanical failure. The government has debunked a WhatsApp message circulating online that falsely claims applications are being accepted for free laptops under the National Student Laptop Scheme 2026. The fact-check unit of the Press Information Bureau, PIB, has clarified that this claim is fake and the government has not announced any such scheme. In cricket, India will begin their ICC Women's T20 World Cup campaign against arch-rivals Pakistan in a Group A match at Edgbaston in Birmingham this evening. The match is scheduled to start at 7 p.m. Indian time. Women in blue have dominated this rivalry in Women's T20 internationals, winning 13 of the 16 matches against Pakistan. In the upcoming week, domestic markets are expected to take directions from a series of high-impact global events and key domestic economic data releases. Investors will closely track the U.S. Federal Reserve's policy meeting outcomes, the Bank of Japan's interest rate decision, developments around the potential U.S.-Iran peace agreement and movements in crude oil prices. Market participants will also watch India's wholesale inflation data for May, along with other key macro indicators including employment figures, import-export data and the country's foreign exchange reserves. And with that, we end this news bulletin.
3: ಕನ್ನಡ ರತ್ನ ಭಂಡಾರ ಪ್ರೀತಿಯ ಕೇಳುಗರೆ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವಿ ದೇಶಿಕಾಚಾರ್ ಇತಿಹಾಸ ತಜ್ಞರು, ವಿಜಯನಗರ ಇತಿಹಾಸ, ಪ್ರಾಚೀನ ಭಾರತ, ಹಿಂದೂ ತತ್ವಗಳು, ಭಾರತದಲ್ಲಿ ಇಸ್ಲಾಂ, ಹೀಗೆ ಅಧ್ಯಯನ ಮಾಡಿದವರು. ಇತಿಹಾಸದಲ್ಲಿ ನಾವು ನೋಡಬೇಕು ಏನನ್ನು ಅಂತ ಹೇಳಿದ್ದಾರೆ ವಿದ್ವಾಂಸರಾದ ಎಸ್ ವಿ ದೇಶಿಕಾಚಾರ್. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಎಸ್ ವಿ ದೇಶಿಕಾಚಾರ್ ಅವರ ಮಾತುಗಳು.
4: ವಿಜಯನಗರ ಕಾಲಾನಂತರದ ಅಂದರೆ 16ನೇ ಶತಮಾನದಿಂದೀಚಿನ ಚರಿತ್ರೆಯ ಕಥೆಯೇ ಬೇರೆಯಾಗಿದೆ. ಈ ಕ್ಷೇತ್ರದಲ್ಲಿ ಮೊದಮೊದಲು ಪ್ರವರ್ತಿಸಿದವರು ಹಯವದನರಾಯರು, ಎಂ ಶ್ಯಾಮರಾಯರು, ಎಂ ಎಸ್ ಪುಟ್ಟಣ್ಣನವರು. ಇವರಾದ ಮೇಲೆ ಕಳೆದ 30 ವರ್ಷಗಳಲ್ಲಿ ಐತಿಹಾಸಿಕ ಸಂಶೋಧನಾಕ್ರಮವನ್ನು ಅನುಸರಿಸಿ ಅಲ್ಲೊಬ್ಬರು ಇಲ್ಲೊಬ್ಬರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇವರಲ್ಲಿ ಮುಖ್ಯರಾದ ಹಿರಿಯರು ನನ್ನ ಗುರುಗಳಾದ ಡಾಕ್ಟರ್ ಕೆ ಎನ್ ವಿ ಶಾಸ್ತ್ರಿ ಮತ್ತು ಡಾಕ್ಟರ್ ಎಂ ಎಚ್ ಗೋಪಾಲ್, ಮತ್ತು ಡಾಕ್ಟರ್ ಮೊಹಿಬುಲ್ ಹಸನ್ ಖಾನ್ ಮತ್ತು ದಿವಂಗತ ಡಿ ಎನ್ ಕೃಷ್ಣಯ್ಯನವರು. ಕೆಲವು ಕಿರಿಯರು ಇದರಲ್ಲಿ ಪ್ರವರ್ತಿಸಿ ಹೆಸರು ಗಳಿಸಿದ್ದಾರೆ. ಆದರೂ ಈ ಕ್ಷೇತ್ರದಲ್ಲಿ ಶೋಧಕರ ಸಂಖ್ಯೆ ತೀರ ಕಮ್ಮಿ, ವ್ಯಾಪ್ತಿ ಸಾಲದು, ಗುರುಶಿಷ್ಯ ಪರಂಪರಾಕ್ರಮ ಇನ್ನೂ ಬೆಳೆದು ಬಂದಿಲ್ಲ. ಈ ನನ್ನ ಮಾತು ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳ ಅಧ್ಯಾಪಕ ಸಂಶೋಧಕರಲ್ಲಿ ಇದಕ್ಕಿರುವ ಆದರ, ಪ್ರತಿವರ್ಷ ಪ್ರಚುರವಾಗಿರುವ ಗ್ರಂಥಗಳ ಲೇಖನಗಳ ಸಂಖ್ಯೆ ಮಟ್ಟ ನೋಡಿದರೆ ಸತ್ಯವೆಂದು ವ್ಯಕ್ತವಾಗುತ್ತದೆ. ಇದಕ್ಕಿಂತ ಕಣ್ಣಿಗೆ ಕಟ್ಟುವ ಪ್ರಮಾಣ ಹೊಸ ಡೆಲ್ಲಿಯಿಂದ ಪ್ರತಿವರ್ಷವೂ ಪ್ರಕಟಿಸುತ್ತಿರುವ ನ್ಯಾಷನಲ್ ಆರ್ಕೈವ್ಸ್ನ ಒಂದು ಪಟ್ಟಿ. ಇದರ ಪ್ರಕಾರ 1969-71 ವಿಜಯನಗರದಿಂದೀಚಿನ ಆಧುನಿಕ ಭಾರತ ಇತಿಹಾಸ ಕ್ಷೇತ್ರದಲ್ಲಿ ಪ್ರವೃತ್ತರಾದ ಸಂಶೋಧಕರು 1968 ಮಂದಿ ಇದ್ದರು. ಇವರಲ್ಲಿ ಕರ್ನಾಟಕದ ಚರಿತ್ರೆಯಲ್ಲಿ ನಿರತರಾದವರು ಕೇವಲ 11 ಮಂದಿ, 9 ಭಾರತೀಯರು, 2 ವಿದೇಶಿಯರು. ಸ್ಥಿತಿ ಶೋಚನೀಯತೆಯ ಪರಮಾವಧಿಯನ್ನು ಮುಟ್ಟಿದೆ ಎಂದರೆ ಉತ್ಪ್ರೇಕ್ಷೆಯೇ ನೀವೇ ನೋಡಬಹುದು. ಈ ದುಸ್ಥಿತಿಗೆ ಕಾರಣಗಳು ಮುಖ್ಯವಾಗಿ 2. ಮೊದಲನೆಯದು, ಸಂಶೋಧನೆಗೆ ಅಗತ್ಯವಾದ ಚರಿತ್ರಾರ್ಹ ಕಾಗದ ಪತ್ರಗಳನ್ನು ಶೇಖರಿಸಿ ತಕ್ಕ ಸಲಕರಣೆಗಳನ್ನು ಒದಗಿಸಲು ಅಗತ್ಯವಾದ ಪತ್ರಾಗಾರ, ರೆಕಾರ್ಡ್ ಆಫೀಸ್ ನಮ್ಮ ಕರ್ನಾಟಕದಲ್ಲಿ ಸಕಾಲದಲ್ಲಿ ಏರ್ಪಡಿಸದೇ ಇದ್ದದ್ದು. ಕರ್ನಾಟಕ ಸ್ಟೇಟ್ ಆರ್ಕೈವ್ಸ್ ಇದರ ರೆಕ್ಕೆ ಇನ್ನೂ ಬೆಳೆಯಬೇಕು, ಪ್ರಮುಖ ಸಂಶೋಧನಾ ಕ್ಷೇತ್ರವಾಗಬೇಕು. ಎರಡನೆಯ ಕಾರಣ, ಶಾತವಾಹನರು, ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು ಇವರ ಕಾಲದಲ್ಲಿ ನಮ್ಮ ನಾಡಿಗೆ ರಾಜಕೀಯದಲ್ಲೂ ಸಂಸ್ಕೃತಿಯ ಸರ್ವ ಕ್ಷೇತ್ರಗಳಲ್ಲೂ ಇದ್ದ ಹಿರಿಮೆಯೇ. ನಮ್ಮ ಚರಿತ್ರಜ್ಞರು ಈ ಕಾಲದ ವ್ಯಾಮೋಹಕ ಜಾಲಿಗೆ ಸಿಕ್ಕಿ ಬೇರೆ ಕಡೆ ನೋಡ ಬಯಸದಿರುವುದು ಸ್ವಾಭಾವಿಕ. ಇದರ ಉತ್ತರ ಕಾಲದಲ್ಲಿ ಕಂಡುಬರುವುದು ನಮ್ಮ ನಾಡಿನಲ್ಲಿದ್ದ ಚಿಕ್ಕ ಪುಟ್ಟ ಅರಸರ ಘರ್ಷಣೆ, ಮುಸಲ್ಮಾನರ ಮರಾಠಿಯವರ ದಾಂಧಲೆ, ಅನಂತರ ಬ್ರಿಟಿಷರ ಆಳ್ವಿಕೆ. ಹಾಗಾದರೆ ಈ ಕ್ಷೇತ್ರದಲ್ಲಿ ಸಂಶೋಧನೆಗೆ ಅವಕಾಶವಿಲ್ಲವೇ, ಪ್ರಯೋಜನವಿಲ್ಲವೇ ಎಂದು ಕೇಳಬಹುದು. ಚರಿತ್ರಜ್ಞನ ವಸ್ತು ವೈಭವ ಕಾಲಗಳಿಗೆ ಮಾತ್ರ ಎಂಬುದು ದೊಡ್ಡ ತಪ್ಪು. ವೈಭವ ಕಾಲದ ಚರಿತ್ರೆಯಿಂದ ಒಂದು ಉಪಯೋಗವಿದ್ದರೆ ಕ್ಷೀಣಕಾಲದ ಚರಿತ್ರೆಯಿಂದ ಮತ್ತೊಂದು ಉಪಯೋಗವಿದೆ. ಹಾಗಿಲ್ಲದಿದ್ದರೆ ಗಿಬ್ಬನ್ನಿನ ರೋಮನ್ ಚಕ್ರಾಧಿಪತ್ಯದ ಅವನತಿ ಮತ್ತು ಪತನ ಎಂಬ ಗ್ರಂಥಕ್ಕೆ ಪ್ರಾಶಸ್ತ್ಯ ಬರುತ್ತಿರಲಿಲ್ಲ. ಹಾಗೆಯೇ ಚಿಕ್ಕ ರಾಷ್ಟ್ರಗಳ ಕೊಡುಗೆ ಬೃಹತ್ ರಾಷ್ಟ್ರಗಳಿಗಿಂತ ಮಿಗಿಲಾಗಿರಬಹುದು. ಇದಕ್ಕೆ ಗ್ರೀಕರ ಚರಿತ್ರೆಯೇ ನಿದರ್ಶನ.
3: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಆಲಿಸಿದ ಧ್ವನಿ ಎಸ್ ವಿ ದೇಶಿಕಾಚಾರ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎ ಎಸ್ ಶಂಕರ ನಾರಾಯಣ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆರಂಭಂ ಸಾಫಲ್ಯೇನ ಸಮಾರಭತ್. ಸ್ವಸ್ಯ ಗ್ರೂಪ್ ಡಿ ಇತ್ಯಸ್ಯ ಆರಂಭೆ ತುರ್ಕಿಯೆ ಇತ್ಯೇನಂ ದೇಶಂ ದ್ವಿಶೂನ್ಯಾಂಕಂತರಾಲೈಃ ಪರಾಜಯತ್. ಹ್ಯಃ ಸ್ಕಾಟ್ಲೆಂಡ್ ದೇಶಃ ಮ್ಯಾಸಚುಸೆಟ್ಸ್ ನಗರೆ ಗ್ರೂಪ್ ಸಿ ಇತ್ಯಸ್ಯ ಆರಂಭೆ ಹ್ಯಾತಿ ದೇಶಸ್ಯ ಉಪರಿ ಶೂನ್ಯಸ್ಯ ಉತ್ತರೆ ಏಕಾಂಕೇನ ಕಠಿಣ ಸಂಘರ್ಷೆ ವಿಜಯಂ ಪ್ರಾಪ್ಯ ಗ್ರೂಪ್ ಸಿ ಮಧ್ಯೆ ಅಗ್ರಸ್ಥಾನಂ ಪ್ರಾಪ್ನೋತ್. ತಸ್ಮಿನ್ನೇವ ಸಮೂಹೆ ಅನ್ಯತ್ರ ಪಂಚವಾರಕ ವಿಜೇತ್ತಾ ಬ್ರಾಜಿಲ್ ದೇಶಃ ನ್ಯೂಜರ್ಸಿ ನಗರೆ ಮೊರಕ್ಕೋ ದೇಶೇನ ಸಹ ಏಕೈಕಾಂಕಾಭ್ಯಾಂ ಸಮಾಂಕೀಯ ಸ್ಥಾನಂ ಅವಾಪ್ನೋತ್. ಕ್ರಿಕೆಟ್ ಕ್ರೀಡಾಯಾಂ ಭಾರತಂ ಅದ್ಯ ವರ್ಮಿಂಗ್ಹಮ್ ನಗರಸ್ಯ ಎಜ್ವಾಸ್ಟನ್ ನಗರೆ ಗ್ರೂಪ್ ಎ ಕ್ರೀಡಾಯಾಂ ಚಿರಪ್ರತಿದ್ವಂದಿನ ಪಾಕಿಸ್ತಾನೇನ ಸಹ ಸ್ವಸ್ಯ ಐಸಿಸಿ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಇತಿ ಅಭಿಯಾನಸ್ಯ ಆರಂಭಂ ಕರಿಷ್ಯತಿ. ಕ್ರೀಡಾ ಸಾಯಂ ಸಪ್ತವಾದನತಃ ಆರಭ್ಯತೆ. ಮಹಿಳಾ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರೀಡಾಯಾಂ ಭಾರತಸ್ಯ ಆಧಿಪತ್ಯಂ ಆಸೀತ್. ಉಭಯ ಪಕ್ಷಯೋಃ ಮಧ್ಯೆ ಕ್ರೀಡಿತೇಷು ಷೋಡಶ ಸ್ಪರ್ಧಾಸು ತ್ರಯೋದಶ ಸ್ಪರ್ಧಾಃ ಭಾರತೇನ ವಿಜಿತಾಃ ಸಂತಿ ಇತಿ ವಾರ್ತಾಃ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ನಮಸ್ಕಾರ ಸ್ನೇಹಿತರೆ, ದಿನದ ಗದ್ದಲ ನಿಧಾನವಾಗಿ ಮೌನಕ್ಕೆ ತಲೆಬಾಗುವ ಈ ಮಧುರ ಸಂಜೆ ಹೊತ್ತಿನಲ್ಲಿ ನಿಮ್ಮ ಮನಸ್ಸಿಗೆ ಹಿತವಾದ ಮಾತುಗಳ ಜೊತೆಗೆ ನಿಮ್ಮ ಹೃದಯಕ್ಕೆ ಹತ್ತಿರವಾದ ಹಾಡುಗಳೊಂದಿಗೆ ಇದು ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ. ನಾನು ನಿಮ್ಮ ಜೊತೆ ನಿಮ್ಮ ಆರ್ಜಿ ಶಾಂತಲಾ. ಇವತ್ತು ನಾವು ಮಾತನಾಡೋದು ದೊಡ್ಡ ದೊಡ್ಡ ಸಂತೋಷಗಳ ಬಗ್ಗೆ ಅಲ್ವೇ ಅಲ್ಲ, ಸಣ್ಣ ಸಣ್ಣ ಕ್ಷಣಗಳಲ್ಲಿ ಅಡಗಿರುವ ಸುಖದ ಬಗ್ಗೆ.

ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ದೊಡ್ಡ ಯಶಸ್ಸುಗಳು, ದೊಡ್ಡ ದೊಡ್ಡ ಸಂಭ್ರಮಗಳು ಬೇಕಾಗೇ ಇಲ್ಲ. ಒಂದು ಕಾಫಿ ಕುಡಿಯುವ ಹೊತ್ತಿನ ಶಾಂತಿಯಾಗಿರಬಹುದು, ಅಥವಾ ಒಂದು ಹಳೆಯ ಹಾಡು ಕೇಳಿದಾಗ ಮೂಡುವ ನೆನಪು, ಅಥವಾ ಯಾರಾದರೂ ಏ ಹೇಗಿದ್ಯಾ ಎಂದು ಕೇಳಿದ ಒಂದು ಕ್ಷಣ, ಇವೆಲ್ಲವೂ ಮನಸ್ಸಿಗೆ ತುಂಬಾ ದೊಡ್ಡ ಸಂತೋಷ ಕೊಡುತ್ತೆ. ನಾವು ತಪ್ಪಾಗಿ ಯೋಚಿಸ್ತೀವಿ, ಸಂತೋಷ ಮುಂದೆ ಬರುತ್ತೆ ಮುಂದೆ ಬರುತ್ತೆ ಅಂತ. ಆದರೆ ನಿಜ ಏನಂದ್ರೆ, ಸಂತೋಷ ಈಗಾಗಲೇ ನಮ್ಮ ಬಳಿ ಇದೆ, ನಾವು ಗಮನ ಕೊಡಬೇಕಷ್ಟೇ.

0: ಸಂಜೆ ಹೊತ್ತು ಅಂದ್ರೆ ಅದೊಂದು ಪಾಸ್ ಬಟನ್ ಹಾಗೆ. ಇಡೀ ದಿನದ ಊಟದಲ್ಲಿ ನಾವು ನಮ್ಮನ್ನೇ ಮರೆತಿದ್ದರೆ ಆ ಹೊತ್ತು ನಮಗೆ ಮತ್ತೆ ನಮ್ಮನ್ನೇ ಪರಿಚಯ ಮಾಡುತ್ತೆ. ಸ್ವಲ್ಪ ಹೊತ್ತು ನಿಮ್ಮ ಮನಸ್ಸಿನ ಜೊತೆ ಕೂತು ಮಾತನಾಡಿ, ನಿಮ್ಮೊಳಗಿನ ಮಗುವಿಗೆ ಕೇಳಿ ನಿನಗೇನ್ ಬೇಕು ಅಂತ. ನಿಮಗ್ ನೀವೇ ಕಾಣಿಸ್ತೀರಾ, ಅದು ತುಂಬಾ ಸಿಂಪಲ್ ಆಗಿರುತ್ತೆ. ಸ್ವಲ್ಪ ಪ್ರೀತಿ, ಸ್ವಲ್ಪ ಸಮಯ, ಸ್ವಲ್ಪ ಶಾಂತಿ. ಸ್ನೇಹಿತರೆ, ಜೀವನ ತುಂಬಾ ವೇಗವಾಗಿ ಓಡ್ತಾ ಇರುತ್ತಲ್ವಾ, ಆದರೆ ಸಂತೋಷ ನಿಧಾನವಾಗಿ ಬರುತ್ತೆ. ಆದ್ದರಿಂದ ಇವತ್ತು ರಾತ್ರಿ ಸ್ವಲ್ಪ ನಿಧಾನವಾಗಿ ಬದುಕಿ, ಸಣ್ಣ ಸಂತೋಷಗಳನ್ನು ಗಮನಿಸಿ ಮತ್ತು ಮನಸ್ಸಿಗೆ ಹಿತವಾದ ಕ್ಷಣಗಳನ್ನು ಕಲೆ ಹಾಕಿ. ಇದೇ ನಮ್ಮ ಜೊತೆ ಯಾವಾಗಲೂ ಬರುವಂಥದ್ದು ಮನಸ್ಸುಗಳ ಮಾತು ಮಧುರ. ನಾನು ನಿಮ್ಮ ಆರ್ಜೆ ಶಾಂತಲಾ, ಮತ್ತೆ ಭೇಟಿಯಾಗ್ತೀನಿ ಇನ್ನೊಂದು ಸುಂದರ ಮಧುರ ಸಂಜೆಯಲ್ಲಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಮುಂಗಾರು ಹಂಗಾಮಿಗೆ ರಾಜ್ಯದ ರೈತರಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಮುಂದುವರಿಕೆ, ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿವಾದ, ರೈತರ ಪರ ಜೆಡಿಎಸ್ ಕಾನೂನು ಹೋರಾಟ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನಲ್ಲಿ ಇಂದು ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ಬನ್ನಪ್ಪ ಗಾರ್ಡನ್ನಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನದ ಅಂಗವಾಗಿ ಗಿಡ ನೆಟ್ಟರು. ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿ ಶ್ರಮದಾನದಲ್ಲಿ ಪಾಲ್ಗೊಂಡರು. ನಂತರ ದೇವನಹಳ್ಳಿಯಲ್ಲಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಗೆ ಭೇಟಿ ನೀಡಿ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಸಚಿವೆ ನಿರ್ಮಲಾ ಸೀತಾರಾಮನ್, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ್ದು, ಈ ಅವಧಿಯಲ್ಲಿ ಪ್ರಮುಖ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾಗಿವೆ ಎಂದರು. ಡಿಜಿಟಲ್ ಪಾವತಿಯಲ್ಲಿ ಗಮನಾರ್ಹ ರೀತಿಯಲ್ಲಿ ಬದಲಾವಣೆಯಾಗಿದೆ. ಸಣ್ಣ ರೈತರು ಕೂಡ ಯುಪಿಎ ಮೂಲಕ ಪಾವತಿಸುತ್ತಿದ್ದಾರೆ. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿಯೂ ಡಿಜಿಟಲ್ ಪಾವತಿ ಹೆಚ್ಚಾಗಿತ್ತು ಎಂದು ತಿಳಿಸಿದರು. ಇನ್ನು ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ತ್ವರಿತಗತಿಯಲ್ಲಿ ಅಭಿವೃದ್ಧಿಯಾಗಿದೆ. ಅತ್ಯುತ್ತಮ ಗುಣಮಟ್ಟದ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಯಂತಹ ಯೋಜನೆಗಳು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವ ಮತ್ತು ನಾಗರಿಕರ ಜೀವನವನ್ನು ಸುಗಮಗೊಳಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಎನ್ಡಿಎ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದರು. ಅಂತಿಮವಾಗಿ 2047ರ ಒಳಗೆ ವಿಕಸಿತ ಭಾರತ ಸಂಕಲ್ಪದ ಸಾಕಾರಕ್ಕೆ ಪ್ರಯತ್ನಿಸಲಾಗುತ್ತಿದೆ. ಇದರಲ್ಲಿ ದೇಶದ ಜನತೆಯ ಪಾತ್ರ ಮಹತ್ವದ್ದಾಗಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಕೇಂದ್ರ ಸರ್ಕಾರ ರಾಜ್ಯದ ರೈತರಿಗಾಗಿ 2026ರ ಮುಂಗಾರು ಹಂಗಾಮಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆಯನ್ನು ಖಚಿತಪಡಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇರಾನ್ ಇಸ್ರೇಲ್ ಸಂಘರ್ಷ ಮತ್ತು ರಫ್ತು ಸವಾಲುಗಳ ಮಧ್ಯೆಯೂ ಕೇಂದ್ರ ಸರ್ಕಾರ ಮುಂಜಾಗ್ರತೆ ವಹಿಸಿದ್ದು ದೇಶೀಯವಾಗಿ ಯೂರಿಯಾ ಉತ್ಪಾದನೆ ಹೆಚ್ಚಿಸಿದೆ. ಅಲ್ಲದೆ ಆಮದನ್ನು ಸಹ ಸರಿಯಾಗಿ ನಿಭಾಯಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಸಮರ್ಪಕ ರಸಗೊಬ್ಬರ ಲಭ್ಯತೆ ಇದೆ. ಮುಂಗಾರು ಹಂಗಾಮಿಗೂ ಮುನ್ನವೇ ರಾಜ್ಯಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಪೂರೈಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತರ ಹಿತ ಕಾಯಲು ಬದ್ದವಾಗಿದೆ. ಹಾಗೆಯೇ ರಾಜ್ಯಾದ್ಯಂತ ಸಾಕಷ್ಟು ಅಗತ್ಯ ಪ್ರಮಾಣದ ರಸಗೊಬ್ಬರ ಲಭ್ಯತೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ. ಈ ಬಗೆಗಿನ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ತೆರೆದು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ದೃಢೀಕರಣಕ್ಕಾಗಿ ಅವರ ಹೆಸರು, ವಿಳಾಸ, ಖಾತೆ ನಂಬರ್ ಖಚಿತಪಡಿಸಿಕೊಳ್ಳಲು ಮತ್ತೆ ಅರ್ಜಿ ಸಲ್ಲಿಸಲು ಹೇಳಲಾಗಿದೆ ಹೊರತು ಯಾವುದೇ ಕಾರಣಕ್ಕೂ ಯೋಜನೆ ನಿಲ್ಲಿಸುವುದಿಲ್ಲ ಎಂದು ಹೇಳಿಕೆಯಲ್ಲಿ ಮುಖ್ಯಮಂತ್ರಿ

0: ಈ ಅನುದಾನದ ಮೂಲಕ ಮೇಲ್ದರ್ಜೆಗೆ ಏರಿಸಲಾಗುವುದು ಎಂದು ತಿಳಿಸಿದರು. ಮಂಗಳೂರು, ಉಳ್ಳಾಲ, ಮೂಡುಬಿದಿರೆ, ಪುತ್ತೂರು, ಬಂಟ್ವಾಳ ಸೇರಿದಂತೆ ಎಲ್ಲಾ ತಾಲೂಕುಗಳಲ್ಲಿಯೂ ನಿಗದಿತ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಸಂಸದರು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ಪಕ್ಷ ರೈತರ ಪರವಾಗಿದ್ದು ಅವರ ಜೊತೆ ನಿಂತು ಕಾನೂನು ಹೋರಾಟ ನಡೆಸುತ್ತಿದೆ ಎಂದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಯಾವುದೇ ಯೋಜನೆ ಕೈಗೊಳ್ಳುವ ಮುನ್ನ ರೈತರ ಒಪ್ಪಿಗೆ ಪಡೆಯಬೇಕು. ಅದನ್ನು ಮಾಡದೆ ಸರ್ಕಾರ ರೈತರನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ಯಾವುದೇ ಉಪಯೋಗವಾಗದ ಈ ಯೋಜನೆಯನ್ನು ಮುಖ್ಯಮಂತ್ರಿ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲು ಯತ್ನಿಸಿದ್ದಾರೆ ಎಂದು ಆರೋಪಿಸಿದ ಕುಮಾರಸ್ವಾಮಿ, ಜೆಡಿಎಸ್ ರೈತರ ಪರವಾಗಿದ್ದು ಅವರ ಜೊತೆ ನಿಂತು ಕಾನೂನು ಹೋರಾಟ ನಡೆಸಲಿದೆ ಎಂದು ತಿಳಿಸಿದರು. ಇದೇ 21ರಂದು ಹಮ್ಮಿಕೊಳ್ಳಲಾಗಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಜಿಲ್ಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ GM ಗಂಗಾಧರ ಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಯೋಗ ದಿನಾಚರಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸ್ಥಳೀಯ ಪೊಲೀಸ್ ಕ್ರೀಡಾಂಗಣದಲ್ಲಿ ಖ್ಯಾತ ಯೋಗಪಟು ಮುರುಳಿ ಯೋಗಾಸನಗಳ ಮಾರ್ಗದರ್ಶನ ನೀಡಲಿದ್ದಾರೆ. ಜಿಲ್ಲೆಯ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ವಿಜಯಪುರ ಜಿಲ್ಲೆಯಲ್ಲಿ 2024-25 ಸಾಲಿನಲ್ಲಿ 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಸರ್ವರಿಗೂ ಸೂರು ಎನ್ನುವ ಧ್ಯೇಯ ಉದ್ದೇಶದೊಂದಿಗೆ ಆರಂಭವಾದ ಯೋಜನೆ ವಿಜಯಪುರ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಂಡಿದ್ದು, ಇದರ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ್ ಆಕಾಶವಾಣಿಯೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ನಾಳೆ ದೇಶಾದ್ಯಂತ ಯಾತ್ರಾ ಸುವಿಧಾ ದಿವಸ್ ಆಚರಿಸುತ್ತಿದ್ದು, ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಜಾನಪದ ನೃತ್ಯ, ಗಾಯನ, ರಕ್ತದಾನ ಶಿಬಿರ, ಉಚಿತ ವೈದ್ಯಕೀಯ ಚಿಕಿತ್ಸೆ, ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಬೆಳಗಾವಿ ವಿಮಾನ ನಿಲ್ದಾಣ ನಿರ್ದೇಶನ ಎಸ್ ತ್ಯಾಗರಾಜ್ ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಉತ್ತರ ಕರ್ನಾಟಕದ ಆರ್ಥಿಕ ಹಾಗೂ ವಾಯುಯಾನ ತರಬೇತಿಗೆ ಪ್ರಮುಖ ಕೇಂದ್ರವಾಗಿ ಬೆಳೆದು ಬಂದಿರುವ ಬೆಳಗಾವಿ ವಿಮಾನ ನಿಲ್ದಾಣ ಅನೇಕ ಭವಿಷ್ಯದ ಅಭಿವೃದ್ಧಿ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಎಂದು ತ್ಯಾಗರಾಜ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
3: ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬೆಳಗಾವಿ ಏರ್ಪೋರ್ಟ್ ಸೆಲೆಬ್ರೇಟ್ಸ್ ಯಾತ್ರಿ ಸುವಿಧಾ ದಿವಸ್ ಆನ್ 15/6/26 across the country to mark the achievements at the airports and AAI commitments to provide best travel experience and world-class services to all the passengers. Having successfully operated numerous routes under Udaan RCA scheme to 13 cities historically like Ahmedabad, Jaipur, Mumbai, Indore, Jodhpur, Jaipur, Kadapa, Mysore, Nagpur, Nasik, Pune, Surat and Tirupati, the airport now features stable daily commercial connectivity to 5 major economic centers.
0: ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ BR ಅಂಬೇಡ್ಕರ್ ಅವರ ಜೀವನ, ಹೋರಾಟ ಮತ್ತು ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಭವ್ಯವಾದ ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಅಧಿಕೃತವಾಗಿ ಪೂರ್ವಾನುಮೋದನೆ ನೀಡಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡು ಮತ್ತು ಕರಾವಳಿ ಭಾಗದಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿಯ ಹಲವೆಡೆ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಬ್ರಹ್ಮಾವರದಲ್ಲಿ 8, ಉಡುಪಿಯಲ್ಲಿ 7, ಕುಂದಾಪುರದಲ್ಲಿ 6 cm ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಉತ್ತರ ಒಳನಾಡಿನ ಒಂದೆರಡು ಕಡೆ, ದಕ್ಷಿಣ ಒಳನಾಡು ಮತ್ತು ಕರಾವಳಿಯಾದ್ಯಂತ ಹೆಚ್ಚಿನ ಸ್ಥಳಗಳಲ್ಲಿ ಮಳೆ ಸಾಧ್ಯತೆ. ಕಲಬುರಗಿಯಲ್ಲಿ 38 ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿತ್ತು. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ. ಒಂದೆರಡು ಸ್ಥಳಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆ ಸಾಧ್ಯತೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ

0: ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಮುಂಗಾರು ಹಂಗಾಮಿಗೆ ರಾಜ್ಯದ ರೈತರಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಮುಂದುವರಿಕೆ, ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿವಾದ, ರೈತರ ಪರ ಜೆಡಿಎಸ್ ಕಾನೂನು ಹೋರಾಟ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ. ಓಲಿ.

0: ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, 6:51 ನಿಮಿಷ ಆಗಿದೆ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ನಿಜವಾಗ್ಲೂ ಹೇಳ್ತಾ ಇದ್ದೀರಿ, ಸೂಪರ್ ಆದ ಹಾಡುಗಳನ್ನೇ ನಿಮಗೋಸ್ಕರ ರೆಡಿ ಮಾಡಿಟ್ಕೊಂಡು ನಾನಂತೂ ಕಾಯ್ತಾ ಇದ್ದೆ ನಿಮಗಾಗಿ. ಮಾತಾಡುವ ವಿಷಯ ತುಂಬಾ ತುಂಬಾ ತುಂಬಾ ಇದೆ. ಇವತ್ತಿನ ವಿಶೇಷತೆಗಳ ಬಗ್ಗೆ ಮಾತಾಡಲೇಬೇಕು. ನಾವೀಗ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಹೇಗನ್ನಿಸ್ತದೆ ಈ ಹೊತ್ತು ಅನ್ನೋದನ್ನ ಸಂದೇಶದ ಮುಖಾಂತರ ತಿಳಿಸಿಕೊಡುವುದಾದರೆ 9408091013 ಈ ವಾಟ್ಸ್ಆ್ಯಪ್ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶವನ್ನ ಹಾಗೆ ರವಾನೆ ಮಾಡಿ.
1: Puppy.

ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಕೇಳ್ತಾ ಇದ್ದೀರಾ? ನಾವು ನೀವು ಜೊತೆಯಾಗಿದ್ವಿ ಈ ಹೊತ್ತಲ್ಲಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ನಲ್ಲಿ. ಅಂದ ಹಾಗೆ ನಾನು ನಿಮಗೋಸ್ಕರ ಕೇಳಿಸ್ತಾ ಇರುವಂತಹ ಸೂಪರ್ ಆದ ಹಾಡುಗಳು, ಮತ್ತೊಂದು ಮಗದೊಂದು ಎಲ್ಲ ಬಂದು ನಿಮ್ಮನ್ನ ತಲುಪೋದು ಹೇಗೆ? ಕನ್ನಡ ಕಾಮನಬಿಲ್ ಅನ್ನ ನೀವು ಕೇಳುತ್ತಾ ಇದ್ರೆ ಮಾತ್ರ. ಅಂದಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಯಾವ ವಿಚಾರವಾಗಿ ತಿಳಿಸ್ಕೊಡೋದಕ್ಕೆ ಕಾತರದಿಂದ ಕಾಯ್ತಿದ್ದೀನಿ ಅಂದರೆ ಇವತ್ತಿನ ವಿಶೇಷ ದಿನದ ಬಗ್ಗೆ. ಇವತ್ತು ಆ್ಯಕ್ಚುಲಿ ವರ್ಲ್ಡ್ ಬ್ಲಡ್ ಡೋನರ್ ಡೇ, ಅಂದರೆ ವಿಶ್ವ ರಕ್ತದಾನಿಗಳ ದಿನವನ್ನು ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷ ಜೂನ್ 14 ತಾರೀಕು ವಿಶ್ವ ರಕ್ತದಾನಿಗಳ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಈ ಒಂದು ದಿನದ ಹಿಂದೆ ಇರುವಂತಹ ವಿಶೇಷವಾದ ವಿಚಾರ ಏನು ಗೊತ್ತಾ? ಇದನ್ನು ಕಾರ್ಲ್ ಲ್ಯಾಂಡ್ಸ್ಟೀನರ್ ಅನ್ನುವಂತಹ ಒಬ್ಬ ನೊಬೆಲ್ ಪ್ರೈಸ್ ಪ್ರಶಸ್ತಿಯನ್ನು ಪಡೆದಿರುವಂತಹ ವಿಜ್ಞಾನಿಯವರ ನೆನಪಿಗಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಅವರ ಹುಟ್ಟಿದ ಹಬ್ಬ. ಯಾಕಪ್ಪ ಅಂದರೆ ಅವರೇ ABO ಬ್ಲಡ್ ಗ್ರೂಪ್ ಸಿಸ್ಟಮ್ ಅನ್ನು ಕಂಡುಹಿಡಿದವರು. ಖಂಡಿತವಾಗ್ಲೂ ಯೋಚನೆ ಮಾಡಿ, ಹೌದು ರಕ್ತದಾನವನ್ನು ಮಾಡಿಬಿಡ್ಬೋದು ನಾವು, ಆದರೆ ನಮ್ಮ ಗುಂಪಿಗೆ ಸೇರಿದಂತಹ ರಕ್ತವನ್ನು ಕೊಟ್ಟರೆ ಆ ಒಂದು ಗುಂಪಿಗೆ ಏನಾಗಬಹುದು ಅಲ್ವಾ? ಈ ನಿಟ್ಟಿನಲ್ಲಿ ABO ಬ್ಲಡ್ ಗ್ರೂಪ್ ಏನಿದೆ, ಈ ಒಂದು ಸಿಸ್ಟಮ್ ಅನ್ನ ಪದ್ಧತಿಯನ್ನು ಕಂಡುಹಿಡಿದಂತಹ ಶ್ರೀಯುತ ನಮ್ಮ ಕಾರ್ಲ್ ಲ್ಯಾಂಡ್ಸ್ಟೀನರ್ ಅವರ ನೆನಪಿಗೋಸ್ಕರ ಜೂನ್ 14 ತಾರೀಕು ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಸರಿ, ಇದು ನಮಗೆ ಗೊತ್ತಾಯಿತು. ಹಾಗಾದರೆ ಈ ವರ್ಷದ ವಿಶೇಷತೆ ಏನು? ಒನ್ ಡ್ರಾಪ್ ಆಫ್ ಹ್ಯುಮ್ಯಾನಿಟಿ, ಗಿವ್ ಬ್ಲಡ್ ಸೇವ್ ಲೈವ್ಸ್. ಒಂದು ಹನಿ ಮಾನವೀಯತೆ, ರಕ್ತವನ್ನು ನೀಡಿ ಪ್ರಾಣಗಳನ್ನ ಕಾಪಾಡಿ. ಎಂಥ ಅರ್ಥಪೂರ್ಣವಾದ ಸಾಲಲ್ವಾ ಇದು? ಜೊತೆಯಾಗೋಣ ಈ ಒಂದು ದಿನದಲ್ಲಿ, ಮಾತಾಡೋಣ ಒಂದಷ್ಟು ವಿಚಾರವನ್ನ. ಕೇಳ್ತಾನೆ ರೀ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಹಾಡುಗಳನ್ನ ಕೇಳ್ತಾ ಮಾಹಿತಿಯನ್ನ ಹಂಚಿಕೊಳ್ತಾ ನಾನಿದ್ದೀನಿ ನಿಮ್ಮೊಟ್ಟಿಗೆ, ನಿಮ್ಮ ಮಮತಾ. ಕೇಳ್ತಾನೆ ರೀ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಅಂದ ಹಾಗೆ ಹೇಗಿದೆ ಹೊತ್ತು ಅನ್ನೋದನ್ನ ಹೇಳಬೇಕಂದ್ರೆ ಗೊತ್ತಲ್ಲ ನಿಮಗೆ, ವಾಟ್ಸ್ಆಪ್ ಸಂಖ್ಯೆ 9480910013.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?

0: ರೈನ್ಬೋಗೆ ಮೆಸೇಜ್ ಮಾಡಿ.
1: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗ್
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
2: ಆಕಾಶವಾಣಿ FM ರೈನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲೋ 101.3 ಮೆಗಾ ಹರ್ಟ್ಸ್ ಜೊತೆಯಾಗಿ ಸಾಕ್ತಾ ಇದ್ದೀವಿ ನಾವು ನೀವು ಈ ಹೊತ್ತಲ್ಲಿ ಕನ್ನಡ ಕಾಮನಬಿಲಿನಲ್ಲಿ. ಅಂದ ಹಾಗೆ ಇವತ್ತು ಇನ್ನೊಂದು ವಿಶೇಷವಾದ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಯಾವ ದಿನ ಏನಾದರೂ ಐಡಿಯಾ ಇದೆಯಾ? ಇವತ್ತು ಆಚರಣೆ ಮಾಡಲಾಗ್ತಾ ಇರುವಂತಹ ಇನ್ನೊಂದು ದಿನ ಇಂಟರ್ನ್ಯಾಷನಲ್ ಬಾತ್ ಡೇ. ಏನ್ರಿ ಬಾತ್, ಸ್ನಾನ, ಸ್ನಾನ ಮಾಡಕ್ಕೆ ಒಂದು ದಿನ ಇದೆ ಅಂದ್ರೆ ಖಂಡಿತವಾಗ್ಲೂ ಹೌದು. ಜೂನ್ 14 ಏನಪ್ಪ ಇದರಲ್ಲಿ ವಿಶೇಷ ಅಂತ ಕೇಳೋದಾದ್ರೆ ಎಲ್ರಿಗೂ ಒಂದು ಕಥೆ ಗೊತ್ತಿರುತ್ತೆ. ಎಲ್ಲರೂ ಕೂಡ ಸ್ಕೂಲಲ್ಲಿದ್ದಾಗ ಓದಿರ್ತೀವಿ ಒಂದು ವಿಶೇಷವಾದ ವಿಚಾರದ ಬಗ್ಗೆ, ಆರ್ಕಿಮಿಡಿಸ್ ಬಗ್ಗೆ, ಯುರೇಕಾ ಅನ್ನೋ ಪದದ ಬಗ್ಗೆ. ಹೌದು, ಗ್ರೀಕ್ ಮ್ಯಾಥಮೆಟಿಷಿಯನ್ ಆರ್ಕಿಮಿಡಿಸ್ಗೆ ಈ ಒಂದು ಯುರೇಕಾ ಅನ್ನೋ ಪದ ಯಾವಾಗ ಗೊತ್ತಾಗಿದ್ದು, ಯುರೇಕಾ ಅಂತ ಆತ ಕೂಕೊಂಡು ಹೋಗಿದ್ದು ಯಾವಾಗ ಅಂದರೆ ಸ್ನಾನ ಮಾಡುವಂತಹ ಸಮಯದಲ್ಲೇ. ಅಂದರೆ ಸಾಂದ್ರತೆಯ ಕುರಿತಾಗಿ ಬರುವಂತಹ ಒಂದು ವಿಚಾರ ಇದು. ಸೊ ನೀರಿನ ಸಾಂದ್ರತೆ, ಯಾಕಪ್ಪ ವಸ್ತುಗಳು ನೀರಲ್ಲಿ ಮುಳುಗೋದಿಲ್ಲ ಅನ್ನುವಂತಹ ವಿಚಾರವನ್ನು ಆತ ಕಂಡು ಹಿಡಿದಿದ್ದು ಈ ಒಂದು ದಿನದಲ್ಲಂತೆ. ಅಂದರೆ ಈ ದಿನ ಅದು ಹೊಳಿತು, ಹಾಗಾಗಿ ಈ ದಿನವನ್ನು ಇಂಟರ್ನ್ಯಾಷನಲ್ ಬಾತ್ ಡೇ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ ಅಂತ ನಮಗೆ ಮಾಹಿತಿ ತಿಳಿದು ಬರುತ್ತೆ. ಎಷ್ಟು ಸೂಪರ್ ಅಲ್ಲ? ಹೌದು, ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ನಲ್ಲಿ ಜೊತೆಯಾಗಿ ಸಾಕ್ತಾ ಇದ್ದೀವಿ. ನಾವು ನೀವು ಕೇಳ್ತಾನೇ ಇರಿ, ಜೊತೆಯಾಗೆ ಇರಿ. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಹಾಡುಗಳನ್ನ ಕೇಳ್ತಾ ಕೇಳ್ತಾ ಹಾಗೆ ಕಳೆದು ಹೋಗಬೇಡಿ. ಮೆಸೇಜ್ಗಳನ್ನ ಕೂಡ ಮಾಡಿ ನಮಗೆ ಹೇಳಿ. 9 4 8 0 9 0 1 3 9 4 8 0 9 0 1 0 1 3 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಕನ್ನಡ ಕಾಮನವಿಲು 101.3 ಮೆಗಾಹರ್ಟ್ಸ್ ಅಲ್ಲಿ ಜೊತೆಯಾಗಿ ಸಾಕ್ತಾ ಇದ್ದೇವೆ. ಎಸ್, ಯಾರ್ಯಾರಪ್ಪ ಸಂದೇಶ ಕಳಿಸಿದ್ದೀರಾ ನೋಡೋಣವಾ. ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ ಬಂದದ್ದು, ಹರೀಶ್ ಅವರ ಸಂದೇಶ ಬಂದದ್ದು, ಮಲ್ಲೇಶ್ವರಂನಿಂದ ತೀರ್ಥೇಶ್, ಚನ್ನಪಟ್ಟಣದಿಂದ ರಕ್ತದಾನ ಮಹಾದಾನ ಅನ್ನವರು ಮಹೇಶ್ ಕುಂಬಾರ ಹೊನ್ನಾಳಿಯಿಂದ ಬಂದಿದೆ ಸಂದೇಶ ನಮಗೆ. ಯಾರಿಂದ? ಉಮೇಶ್ ಅವರದ್ದು, ಸಿರಿಗೆರೆಯಿಂದ. ಎಸ್ ಹೌದು, ಎಲ್ಲರಿಗೂ ಧನ್ಯವಾದ ಧನ್ಯವಾದ ಧನ್ಯವಾದ ಅಂತ ನಾವು ಹೇಳ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಚಂದದ ಮಾಹಿತಿಗಳನ್ನ ನಾವು ತಿಳ್ಕೊಂಡ್ವಿ. ವಿಶ್ವ ರಕ್ತದಾನಿಗಳ ದಿನದ ಬಗ್ಗೆ ಮಾಹಿತಿ ತಿಳ್ಕೊಂಡ್ವಿ, ಅದಕ್ಕಿಂತ ವಿಶೇಷವಾಗಿ ಇಂಟರ್ನ್ಯಾಷನಲ್ ಬಾತ್ ಡೇ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಂಡ್ವಿ. ನೋಡಿ ಏನೇನೆಲ್ಲ ಇದೆ ಜಗತ್ತಲ್ಲಿ, ನಾವು ನೋಡ್ಕೊಳ್ಳೋದಕ್ಕೆ ತಿಳ್ಕೊಳ್ಳೋದಕ್ಕೆ ತುಂಬಾ ಅಂದ್ರೆ ತುಂಬಾ ಸಮಯ ಬೇಕಾಗೋದಿಲ್ಲ, ಕೇಳ್ತಾ ಇರಬೇಕು ಕನ್ನಡ ಕಾಮನಬಿಲ್ಲನ್ನ. ಅಷ್ಟಾದ್ರೆ ಸಾಕು, ನೀವೇನ್ ಹೇಳ್ತೀರಾ? ನೀವು ಕೂಡ ಎಸ್ ಎಸ್ ಎಸ್ ಅಂತಾನೆ ಹೇಳ್ತೀರಾ ಅಂತ ನಮಗೂ ಕೂಡ ಗೊತ್ತಿದೆ. ಕೇಳ್ತಾನೆ ರೀ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಅಂತ ಹೇಳ್ತಾ ಈ ಹೊತ್ತಲ್ಲಿ ಚಂದದ ಗೀತೆಗಳ ಜೊತೆಯಾಗಿ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಕೇಳ್ತಾ ರೀ ಎಫ್ ಎಂ ರೈನ್ಬೋ. ಇಷ್ಟು ಹೊತ್ತು ಸನ್ಸೆಟ್ ಸುರಭಿ ಕಾರ್ಯಕ್ರಮ ನಿಮಗೋಸ್ಕರನೇ ಮೂಡಿ ಬಂತು. ಜೊತೆಯಾಗಿರಿ, ಸಂದೇಶಗಳ ಮುಖಾಂತರ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನಮ್ಮ ಜೊತೆ ಯಾವಾಗಲೂ ಹಂಚ್ಕೋತಾ ಇರಿ. ಇದು 101.3 ಮೆಗಾಹರ್ಟ್ಸ್ ಕನ್ನಡ ಕಾಮನವಿಲ್ಲೋ.

0: ನಿಮಗಾಗಿ
1: ನಿಮ್ಮೊಡನೆ ಇಟ್ಟ ಹೆಜ್ಜೆಗಳಿಗೀಗ
0: 90.
2: ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೂಡಿ ಸಾಗೋ ಸಂಜೆ ಮಧುರ ಸುಮಧುರ.
0: ಸ್ಮೃತಿ ಪಟಲದಿ ಅಚ್ಚಾದ ಹಾಡುಗಳು.

0: ಸಂತಸ ಮೂಡಿಸಿದ ಪ್ರತಿ ಕ್ಷಣಗಳು
1: ಸಂತೋಷ ಸಂಗೀತ
2: ಒಲವ ಓಲೆಗಳಿಂದ ಮೆಸೇಜ್ ಮೇಲ್ಗಳವರೆಗೂ ಕ್ರಮಿಸಿರುವ
0: ಈ ಇನ್ಫೋಟೈನ್ಮೆಂಟ್ ಪಯಣಕ್ಕೆ ಬಲ ನಿಮ್ಮ

0: ಉತ್ಸಾಹದ ಕೈತುತ್ತು.
1: ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ
2: ಮಾಹಿತಿ ಮನರಂಜನೆಯ ಸಂಗಮ ನಿಮ್ಮ ಆಕಾಶವಾಣಿ.
3: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಭಾರತ್ ಇನ್ನೋವೇಟ್ಸ್ ವೇದಿಕೆಯು ದೇಶದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಬಾಹ್ಯಾಕಾಶ ಆರ್ಥಿಕತೆ ಮುಂದಿನ ದಶಕದಲ್ಲಿ 40-45 ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರ ಪತ್ತೆಗೆ ಕ್ರಮ, ಯೋಜನೆ ಮುಂದುವರಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟರ್ಕಿಯಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ಮತ್ತು ಕುಂಕುಮ್ ಮೊಹೋದ್ಗೆ ಸ್ವರ್ಣ ಪದಕ. ವಾರ್ತೆಗಳ ವಿವರ. ಫ್ರಾನ್ಸ್ನ ನೀಸ್ನಲ್ಲಿರುವ ಪಲೇ ದೇ ಎಕ್ಸ್ಪೊಸಿಷನ್ಸ್ನಲ್ಲಿ ಇಂದು ನಡೆದ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಜಂಟಿಯಾಗಿ ಉದ್ಘಾಟಿಸಿದರು. ಭಾರತ ಫ್ರಾನ್ಸ್ ನವೋದ್ಯಮ ವರ್ಷದ ಭಾಗವಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮವು ಭಾರತ, ಫ್ರಾನ್ಸ್ ಹಾಗೂ ಇತರ ದೇಶಗಳ ಪ್ರಮುಖ ಸ್ಟಾರ್ಟ್ಅಪ್ಗಳನ್ನು ಒಂದುಗೂಡಿಸಿದ್ದು ವೆಂಚರ್ ಕ್ಯಾಪಿಟಲ್ ನಿಧಿಗಳ ಕ್ರೋಢೀಕರಣಕ್ಕೂ ವೇದಿಕೆಯಾಗಿದೆ. ಸುಧಾರಿತ ಕಂಪ್ಯೂಟಿಂಗ್, ಅರೆವಾಹಕಗಳು, ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಬಾಹ್ಯಾಕಾಶ ತಂತ್ರಜ್ಞಾನ, ಶುದ್ಧ ಇಂಧನ, ಜೈವಿಕ ತಂತ್ರಜ್ಞಾನ ಸೇರಿದಂತೆ 13 ಪ್ರಮುಖ ಕ್ಷೇತ್ರಗಳ ನವೀನ ಆವಿಷ್ಕಾರಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ಮೋದಿ, ಭಾರತದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆಯಾಗಿ ಭಾರತ್ ಇನ್ನೋವೇಟ್ಸ್ ಹೊರಹೊಮ್ಮುತ್ತಿದ್ದು, ಯುವ ಸಮೂಹವು ಜಾಗತಿಕ ಪರಿಣಿತಿಯೊಂದಿಗೆ ಸಂಪರ್ಕ ಸಾಧಿಸಲು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಭಾರತದ ಸ್ಟಾರ್ಟ್ಅಪ್ ಕ್ರಾಂತಿಯ ಬಗ್ಗೆ ವಿವರಿಸಿದರು. ಭಾರತ ಫ್ರಾನ್ಸ್ ಬಾಂಧವ್ಯದ ಶಕ್ತಿಯನ್ನು ಪ್ರಸ್ತಾಪಿಸುತ್ತಾ, ಅನೇಕ ರಾಷ್ಟ್ರಗಳು ವ್ಯಾಪಾರ ಮತ್ತು ಕಾರ್ಯತಂತ್ರದ ಸಹಕಾರದಲ್ಲಿ ತೊಡಗಿದ್ದರೂ ಕೆಲವೇ ಕೆಲವು ರಾಷ್ಟ್ರಗಳ ಸಂಬಂಧಗಳು ಹಂಚಿಕೆ ಮಾಡಿಕೊಂಡಂತಹ ದೃಷ್ಟಿಕೋನ ಮತ್ತು ಸಾಮಾನ್ಯ ಹಿತಾಸಕ್ತಿಗಳಿಂದ ಕೂಡಿವೆ ಎಂದು ತಿಳಿಸಿದರು. ಭಾರತ ಫ್ರಾನ್ಸ್ ಸಹಭಾಗಿತ್ವವು ಪರಸ್ಪರ ವಿಶ್ವಾಸ, ಹಂಚಿಕೊಂಡಂತಹ ಮೌಲ್ಯಗಳು ಹಾಗೂ ಭವಿಷ್ಯದ ಕುರಿತ ಸಮಾನ ದೃಷ್ಟಿಕೋನದ ಮೇಲೆ ನಿರ್ಮಾಣಗೊಂಡ ದೀರ್ಘಕಾಲೀನ ಬಾಂಧವ್ಯವಾಗಿವೆ. ನವೋದ್ಯಮ, ತಂತ್ರಜ್ಞಾನ ಮತ್ತು ಭಾರತದ ಯುವಜನತೆಯ ಆಶಯಗಳು ದೇಶದ ಪರಿವರ್ತನೆಗೆ ಚಾಲನೆ ನೀಡುತ್ತಾ ಭವಿಷ್ಯವನ್ನು ರೂಪಿಸುತ್ತಿವೆ ಎಂದು ಪ್ರಧಾನಮಂತ್ರಿ ಪ್ರತಿಪಾದಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಮಾತನಾಡಿ, ವಿಶ್ವವು ಭಾರತವನ್ನು ಅಪಾರ ಪ್ರತಿಭೆಯ ದೇಶವಾಗಿ ಮಾತ್ರವಲ್ಲದೆ ತಂತ್ರಜ್ಞಾನ ವಲಯದಲ್ಲಿ ಪರಿವರ್ತಕ ಶಕ್ತಿಯ ರಾಷ್ಟವಾಗಿಯೂ ನೋಡುತ್ತಿದೆ ಎಂದು ಹೇಳಿದರು. ಮುಂಬೈನಲ್ಲಿ ಚಾಲನೆ ನೀಡಲಾದ ಭಾರತ ಫ್ರಾನ್ಸ್ ನವೋದ್ಯಮ ವರ್ಷವನ್ನು ಉಲ್ಲೇಖಿಸಿದ ಅವರು, ಭಾರತದ ಪ್ರಮುಖ ಸ್ಟಾರ್ಟ್ಅಪ್ಗಳು ಮತ್ತು ನವೋದ್ಯಮಿಗಳನ್ನು ಪರಿಚಯಿಸುವ ಪಾಲುದಾರ ರಾಷ್ಟವಾಗಿ ಆಯ್ಕೆಯಾಗಿರುವುದಕ್ಕೆ ಫ್ರಾನ್ಸ್ ಹೆಮ್ಮೆ ಪಡುತ್ತದೆ ಎಂದು ಹೇಳಿದರು. ಸ್ವಾತಂತ್ರ್ಯ ನಂತರ ಭಾರತದ ಅತಿ ದೀರ್ಘಾವಧಿಯ ಚುನಾಯಿತ ಪ್ರಧಾನಮಂತ್ರಿಯಾಗಿರುವ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮಾತನಾಡಿ, ಜಾಗತಿಕ ಭೂ ರಾಜಕೀಯ ಮತ್ತು ತಂತ್ರಜ್ಞಾನ ಪರಿವರ್ತನೆಯ ಕಾಲಘಟ್ಟದಲ್ಲಿ ಭಾರತವು ವಿಶ್ವಾಸಾರ್ಹ ಪಾಲುದಾರ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ 120 ನವೋದ್ಯಮಿಗಳು ಒಟ್ಟು ನವೋದ್ಯಮಗಳ ಒಂದು ಭಾಗವನ್ನು ಮಾತ್ರ ಪ್ರತಿನಿಧಿಸಿವೆ ಎಂದು ಭಾರತದ ಸಾಮರ್ಥ್ಯದ ಬಗ್ಗೆ ತಿಳಿಸುತ್ತಾ, ಫ್ರಾನ್ಸ್ ಉದ್ಯಮ ವಲಯವು ಭಾರತದಲ್ಲಿ ಹೂಡಿಕೆ, ವಿನ್ಯಾಸ, ನವೋದ್ಯಮ ಹಾಗೂ ಉತ್ಪಾದನೆಯಲ್ಲಿ ಹೆಚ್ಚು ತೊಡಗಿಕೊಳ್ಳುವಂತೆ ಗೋಯಲ್ ಆಹ್ವಾನಿಸಿದರು. ಈ ಕಾರ್ಯಕ್ರಮದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಅಜಯ್ ಕುಮಾರ್ ಸೂದ್, ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ್ ಮೂರ್ತಿ ಸೇರಿದಂತೆ ಹಲವು ಉದ್ಯಮ ನಾಯಕರು ಉಪಸ್ಥಿತರಿದ್ದರು. ಫ್ರಾನ್ಸ್ನ ನೀಸ್ನಲ್ಲಿರುವ ಐತಿಹಾಸಿಕ ವಿಲ್ಲಾ ಕೆರಿಲೋಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ನಡುವೆ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿದೆ. ಉಭಯ ದೇಶಗಳ ನಡುವಿನ ವಿಶೇಷ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವವನ್ನು ರಕ್ಷಣೆ, ತಂತ್ರಜ್ಞಾನ ಮತ್ತು ವ್ಯಾಪಾರ ವಲಯಗಳಲ್ಲಿ ವಿಸ್ತರಿಸುವ ಬಗ್ಗೆ ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 8-9 ಶತಕೋಟಿ ಡಾಲರ್ಗಳಷ್ಟಿದ್ದು, ಮುಂದಿನ ದಶಕದಲ್ಲಿ ಸುಮಾರು 40-45

0: ಶತಕೋಟಿ ಡಾಲರ್ಗಳಿಗೆ ವೃದ್ಧಿಸುವ ನಿರೀಕ್ಷೆ ಇದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ನೀತಿ ನಿರೂಪಣೆಯಲ್ಲಿನ ಸುಧಾರಣೆಗಳು, ಬೆಳೆಯುತ್ತಿರುವ ಖಾಸಗಿ ಪಾಲುದಾರಿಕೆ ಮತ್ತು ವೇಗವಾಗಿ ವಿಸ್ತರಿಸುತ್ತಿರುವ ನಾವೀನ್ಯತೆ ಪರಿಸರ ವ್ಯವಸ್ಥೆಯಿಂದಾಗಿ ಈ ಪ್ರಗತಿ ಸಾಧ್ಯವಾಗಲಿದೆ ಎಂದು ಹೇಳಿದ್ದಾರೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಆಗುತ್ತಿರುವ ಬದಲಾವಣೆಯು ದೇಶಾದ್ಯಂತ ಸಂಭವಿಸುತ್ತಿರುವ ದೊಡ್ಡ ಪರಿವರ್ತನೆಯ ಪ್ರತಿಬಿಂಬವಾಗಿದೆ. ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಕೇವಲ ಪ್ರಯೋಗಾಲಯಗಳಿಗಷ್ಟೇ ಸೀಮಿತವಾಗದೆ ದೇಶದ ಪ್ರಜ್ಞೆಯ ಭಾಗವಾಗಿ ಮಾರ್ಪಟ್ಟಿವೆ ಎಂದು ಡಾ ಸಿಂಗ್ ವಿವರಿಸಿದ್ದಾರೆ. ವಿಜ್ಞಾನ ಮತ್ತು ಸಮಾಜದ ನಡುವೆ ಬೆಳೆಯುತ್ತಿರುವ ಸಂಪರ್ಕ ಇತ್ತೀಚಿನ ವರ್ಷಗಳ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ ಒಂದಾಗಿದೆ ಎಂದು ಹೇಳಿರುವ ಅವರು, ಸಾರ್ವಜನಿಕ ಚರ್ಚೆಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಿಗುತ್ತಿರುವ ಅಭೂತಪೂರ್ವ ಪ್ರಾಮುಖ್ಯತೆಯು ವಿಜ್ಞಾನ ಆಧಾರಿತ ಉಪಕ್ರಮಗಳನ್ನು ನಿರಂತರವಾಗಿ ದೇಶದ ಮುಖ್ಯವಾಹಿನಿಗೆ ತರುತ್ತಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯನ್ನು ಪ್ರತಿಬಿಂಬಿಸುತ್ತದೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ. ಈ ಬಗೆಗಿನ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಯೋಜನೆಯ ಲಾಭ ಪಡೆಯುತ್ತಿರುವ ಅನರ್ಹರನ್ನು ಗುರುತಿಸಲು ಕ್ರಮ ವಹಿಸಲಾಗಿದ್ದು ಗ್ಯಾರಂಟಿ ಯೋಜನೆ ಮುಂದುವರಿಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ತೆರೆದು ಯೋಜನೆಯ ಲಾಭ ಪಡೆಯುತ್ತಿದ್ದು ಅರ್ಹರ ದೃಢೀಕರಣಕ್ಕಾಗಿ ಅವರ ಹೆಸರು, ವಿಳಾಸ, ಖಾತೆ ಸಂಖ್ಯೆ ಖಚಿತಪಡಿಸಿಕೊಳ್ಳಲು ಮತ್ತೆ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದ್ದು ಯೋಜನೆ ನಿಲ್ಲಿಸುವ ಉದ್ದೇಶವಿಲ್ಲ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ರಾಷ್ಟೀಯ ವಿದ್ಯಾರ್ಥಿ ಲ್ಯಾಪ್ಟಾಪ್ ಯೋಜನೆ 2026 ಅಡಿಯಲ್ಲಿ ಉಚಿತ ಲ್ಯಾಪ್ಟಾಪ್ಗಳಿಗಾಗಿ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಎಂದು ವಾಟ್ಸ್ಆಪ್ನಲ್ಲಿ ಹರಿದಾಡುತ್ತಿರುವ ಸಂದೇಶ ಸತ್ಯಕ್ಕೆ ದೂರವಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ವಾರ್ತಾ ಶಾಖೆ PIB ಸತ್ಯಶೋಧನಾ ಘಟಕ ಈ ಮಾಹಿತಿ ಸುಳ್ಳು, ಸರ್ಕಾರ ಇಂತಹ ಯಾವುದೇ ಯೋಜನೆಯನ್ನು ಘೋಷಿಸಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಜನರ ವೈಯಕ್ತಿಕ ಅಥವಾ ಹಣಕಾಸು ಮಾಹಿತಿಯನ್ನು ಸಂಗ್ರಹಿಸಲು ಇಂತಹ ಸಂದೇಶ ಹರಿದಾಡಿರಬಹುದು ಎಂದು PIB ಎಚ್ಚರಿಕೆ ನೀಡಿ ಅನುಮಾನಾಸ್ಪದ ಲಿಂಕ್ಗಳನ್ನು ಕ್ಲಿಕ್ ಮಾಡದಂತೆ ಮನವಿ ಮಾಡಿದೆ. ಭಾರತೀಯ ಧ್ವಜ ಹೊಂದಿದ್ದ ಯಾಂತ್ರೀಕೃತ ಹಡಗು ವಿರಾಟ್ 1 ಒಮಾನ್ ತೀರದಲ್ಲಿ ಎಂಜಿನ್ ಸಮಸ್ಯೆಗೆ ತುತ್ತಾಗಿದ್ದು ಎಲ್ಲಾ 14 ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ಎಂದು ಒಮನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಐಎನ್ಎಸ್ ಶಾರದಾ ಹಡಗು ಶ್ರೀಲಂಕಾದ ಕೊಲಂಬೋದಲ್ಲಿನ ಪಯಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ವಿವಿಧ ವೃತ್ತಿಪರ ತರಬೇತಿ ಹಾಗೂ ಕ್ರೀಡಾ ಕಾರ್ಯಕ್ರಮಗಳಿಂದ ಕೂಡಿದ್ದ ಈ ಭೇಟಿಯು ಭಾರತ ಮತ್ತು ಶ್ರೀಲಂಕಾ ನಡುವಿನ ಸಾಗರ ಸಹಕಾರ ಹಾಗೂ ಸ್ನೇಹವನ್ನು ಮತ್ತಷ್ಟು ಬಲಪಡಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ದೀರ್ಘಕಾಲೀನ ಸಾಗರ ಸಹಭಾಗಿತ್ವದಡಿ ಮಹಾಸಾಗರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಪ್ರಾದೇಶಿಕ ಸಾಗರ ಸಹಕಾರ ಮತ್ತು ಭದ್ರತೆಯ ಮೇಲಿನ ಉಭಯ ರಾಷ್ಟಗಳ ಬದ್ಧತೆಯನ್ನು ಈ ಭೇಟಿ ಪುನರ್ ದೃಢೀಕರಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಟರ್ಕಿಯಲ್ಲಿ ಇಂದು ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆಯ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ಮತ್ತು ಯುವ ಬಿಲ್ಲುಗಾರ್ತಿ ಕುಮ್ಕುಮ್ ಮೊಹೋದ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಭಾರತದ ಜೋಡಿ 5-1 ಅಂತರದಿಂದ ದಕ್ಷಿಣ ಕೊರಿಯಾದ ಒಎ ಜಿನ್ ಮತ್ತು ಕಿಮ್ ಜೆ ಡಿಯೋಕ್ ಜೋಡಿಯನ್ನು ಮಣಿಸಿ ಜಯ ಸಾಧಿಸಿತು. ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಧೀರಜ್ ಮತ್ತು ಕುಮ್ಕುಮ್ ಅವರಿಗೆ ಇದು ಮೊದಲ ವಿಶ್ವಕಪ್ ಚಿನ್ನದ ಪದಕವಾಗಿದೆ. ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ಬಾಂಗ್ಲಾದೇಶ ಮತ್ತು ನೆದರ್ಲ್ಯಾಂಡ್ ನಡುವಣ ಐಸಿಸಿ ಟಿ20 ಮಹಿಳೆಯರ ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ 6 ವಿಕೆಟ್ಗಳ ಗೆಲುವು ಸಾಧಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ನೆದರ್ಲ್ಯಾಂಡ್ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 139 ರನ್ ಗಳಿಸಿತು. ಗುರಿ ಬೆನ್ನತ್ತಿದ್ದ ಬಾಂಗ್ಲಾದೇಶ ಇನ್ನು 5 ಎಸೆತ ಬಾಕಿ ಇರುವಂತೆಯೇ ಜಯ ಸಾಧಿಸಿದೆ. ಎ ಗುಂಪಿನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ನಾವು ನೀವು ಜೊತೆಯಾಗಿದ್ದೀವಿ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ. ಪ್ರೀತಿಯ ಮಾತು, ಪ್ರೀತಿಯ ಹಾಡು ಎಲ್ಲ ಒಟ್ಟಾಗುತ್ತೆ ಈ ಹೊತ್ತಲ್ಲಿ. ಕೇಳ್ತಾನೆ ಇರಿ, ಜೊತೆಯಾಗಿರಿ. ಇದು ಎಫ್ಎಂ ರೇನ್ಬೋ.

ಇಂತಹ ಹಾಡುಗಳು ನಿಮಗೋಸ್ಕರನೇ ಬರುತ್ತೆ. ಎಲ್ಲಿ ಎಲ್ಲಿ ಎಲ್ಲಿ ನಿಮ್ಮ ಕನ್ನಡ ಕಾಮದ ಬೆಲಿನಲ್ಲಿ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಹೀಗೆ ಅನ್ನಿಸ್ತದೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು ಅಂದ್ರೆ 9480910013 ಈ ವಾಟ್ಸ್ಆ್ಯಪ್ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶವನ್ನ ರವಾನೆ ಮಾಡಿ ಮರಿಬೇಡಿ. ಓಕೆನಾ?

ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ ಸಂದೇಶ ಬಂದಿದೆ ನಮಗೆ ಮನೋಜ್ ಸಮರ್ಥ್ ಮಂಜುಳಾ ಶಿವಲಿಂಗಪ್ಪ ಕಾವಲಿ ಅವರದ್ದು ಇಳಕಲ್ನಿಂದ. ಧನ್ಯವಾದ ಅಂತ ಹೇಳ್ತಾ ಎಲ್ಲರಿಗೂ ಪ್ರೀತಿಯ ಹಾಡುಗಳ ಹೊತ್ತನ್ನ ಇನ್ನೊಂದು ಗೀತೆಯ ಜೊತೆಯಾಗಿ ಮುಕ್ತಾಯ ಕೊಡಿಸ್ತಾ ಇದ್ದೀನಿ. ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯಿಂದ ಥ್ಯಾಂಕ್ ಯು ಮತ್ತೆ ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಈ ಹೊತ್ತಿನ ಓಲಾವಿನ ಆಲಾಪ.

0: ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ಇದೀಗ ಇಂದಿನ ವಿಷಯ ಸಶಕ್ತ ಭಾರತ. ಮೂಡಿ ಬರ್ತಾ ಇದೆ ನಿಮ್ಮ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ.
1: In the FIFA World Cup 2026, Germany will take on Curacao in the Group E clash at Houston in United States tonight. The match is scheduled to begin at 10:30 p.m. Indian Standard Time. In another fixture, the Netherlands will face Japan in a Group F encounter at Dallas Stadium. The match will kick off at 1:30 a.m. Indian Standard Time. And that is the end of this news bulletin.

ಕನ್ನಡ ಕಾಮನಬಿಲು 101.3 ಮೆಗಾಹರ್ಟ್ಸ್, 9:45 ಆಗೋಗಿದೆ. ಈ ಹೊತ್ತಲ್ಲಿ ಎಲ್ಲರಿಗೂ ಕೂಡ ಖುಷಿಯ ಕ್ಷಣಗಳನ್ನ, ಸಂತೋಷದ ಹೊತ್ತನ್ನ ಜೊತೆಯಾಗುವುದಕ್ಕೆ, ಜೊತೆಯಾಗಿಸೋದಕ್ಕೆ, ಜೊತೆ ಮಾಡೋದಕ್ಕೆ ನಾವು ಜೊತೆಯಾಗ್ತಾ ಇದ್ದೀವಿ. ಇದು ಸುಕೂನ್ ಕೆ ಪಲ್.

ಏನಿವತ್ತಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮದ ವಿಶೇಷತೆ, ನಾವಿವತ್ತು ಮೂರು ಮಹಾ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಬಾಲಿವುಡ್ಗೆ ಕೊಡುಗೆ ನೀಡಿರೋರ ಬಗ್ಗೆ ಮಾತಾಡ್ತಾ ಸಾಗ್ತೀವಿ. ಇಂದು ಯಾರ್ಯಾರ ಬಗ್ಗೆ ಮಾತಾಡ್ತೀವಿ ಅಂತ ಒಂದೊಂದೇ ಗೊತ್ತಾಗ್ತಾ ಸಾಗುತ್ತೆ ನಿಮ್ಗೆ. ಮೊದಲನೇದಾಗಿ ಮಾತಾಡ್ತಾ ಇದ್ದೀವಿ ನಾವು ಭರತ್ ಭೂಷಣ್ ಅವರ ಕುರ್ತಾಗಿ. ಭರತ್ ಭೂಷಣ್ ಅವರು ಹುಟ್ಟಿದ್ದು 14 ಜೂನ್ 1920 ಇಸವಿಯಲ್ಲಿ. ಹೌದ್ರಿ, ಆಗಿನ ಉತ್ತರ ಈಗಿನ ಉತ್ತರ ಪ್ರದೇಶದಲ್ಲಿ ಅವರು ಹುಟ್ಟಿರುವಂಥದ್ದು. ಆಗ ಇದನ್ನು ಬ್ರಿಟಿಷ್ ಆಡಳಿತದಲ್ಲಿ ಇದ್ದಂತಹ ಮೀರತ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಸಾಕಷ್ಟು ಚಲನಚಿತ್ರಗಳಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರ ಶ್ರೀ ಚೈತನ್ಯ ಮಹಾಪ್ರಭು ಅನ್ನುವಂತಹ ಚಿತ್ರದ ವಿಶ್ವಾಂಬರ ಮಿಶ್ರ ಅಥವಾ ಚೈತನ್ಯ ಮಹಾಪ್ರಭು ಈ ಪಾತ್ರಕ್ಕೆ ಅವರಿಗೆ ಫಿಲಮ್ ಫೇರ್ ಅವಾರ್ಡ್ ಫಾರ್ ಬೆಸ್ಟ್ ಆಕ್ಟರ್ ಪ್ರಶಸ್ತಿ ಕೂಡ ಸಿಕ್ಕಿತು. ಅಷ್ಟೇ ಅಲ್ಲ, ಅವರು ಸಾಕಷ್ಟು ಚಲನಚಿತ್ರಗಳಲ್ಲಿ ನಟರಾಗಿ ಅಷ್ಟೇ ಅಲ್ಲದೆ ಚಿತ್ರಕಥೆಗಳನ್ನು ಬರೆಯೋದಕ್ಕೆ ಸಹ ಲೇಖಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದರು. ಅವರ ಅನೇಕ ಚಿತ್ರಗಳನ್ನ ನಾವು ನೆನಪಿಸ್ಕೊಳ್ಳೇಬೇಕು ಅನ್ನೋದಾದರೆ, ಚಿತ್ರಲೇಖ ಮಿರ್ಜಾ ಗಾಲಿಬ್ನ ಮಿರ್ಜಾ ಗಾಲಿಬ್, ಅಮನಾಟ್ನ ಪ್ರದೀಪ್, ಬಸಂತ ಬಾಹರ್ನ ಗೋಪಾಲ್, ಸಾಮ್ರಾಟ್ ಚಂದ್ರಗುಪ್ತನ ಚಂದ್ರಗುಪ್ತ ಮೌರ್ಯ, ಅಂಗುಲಿಮಾಲಾದ ಅಹಿಂಸಕ್ ಅಥವಾ ಅಂಗುಲಿಮಾಲಾ, ವಿದ್ಯಾಪತಿ ಚಿತ್ರದ ವಿದ್ಯಾಪತಿ, ನಯಾ ಕಾನೂನ್ಕ

ದೀಪಕ್ ಗಂಗಾ ಸಾಗರ್, ಚಲನಚಿತ್ರದಲ್ಲಿ ಪ್ರತಾಪ್ ಸಿಂಗ್ ಆಗಿ, ಹೀಗೆ ಸಾಕಷ್ಟು ಪಾತ್ರಗಳಲ್ಲಿ ಎಂದೆಂದಿಗೂ ಕೂಡ ಚಿರಸ್ಥಾಯಿಯಾಗಿ ಉಳಿಯುವಂಥವರು ನಮ್ಮ ಭರತ್ ಭೂಷಣ್ ಅವರು. ಅವರ ಹುಟ್ಟಿದ ಹಬ್ಬದಂದು ಅವರು ಕೊಡುಗೆ ನೀಡಿರುವ ಒಂದಷ್ಟು ಗೀತೆಗಳನ್ನು ನಾವು ಕೇಳ್ತಾ ಕೇಳ್ತಾ ಬಾಲಿವುಡ್ನ ಗೀತೆಗಳು ಮೂಡಿಬರುತ್ತೆ, ಜೊತೆಯಾಗಿ ಸಾಕಷ್ಟು ಮಾಹಿತಿ. ಜೊತೆಯಾಗೋಣ ಸಾಗೋಣ, ಕೇಳ್ತಾನೇರಿ ಕನ್ನಡ ಕಾಮನ ಬಿಲ್ಲನ್ನು ನಿಮ್ಮ ಎಫ್ ಎಂ ರೇನ್ಬೋನ.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿಗೀಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ

ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ದು ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ವಿ. ಇವತ್ತಿನ ಕಾರ್ಯಕ್ರಮದ ಮತ್ತೊಂದು ವಿಶೇಷ ಏನಂದ್ರೆ ಹಿನ್ನೆಲೆ ಗಾಯಕಿ ಶಾರದಾ ಅಂತಾನೆ ಎಲ್ಲರ ಮನೆ ಮಾತಾಗಿರುವಂತಹ ಶಾರದಾ ರಜನ್ ಅಯ್ಯಂಗಾರ್ ಅವರು ನಮ್ಮನ್ನ ಅಗಲಿದಂತಹ ದಿನ ಇವತ್ತು. ತಮ್ಮ 89ನೇ ವಯಸ್ಸಿನಲ್ಲಿ 2023 14ನೇ ತಾರೀಕು ಜೂನ್ ಅವರು ನಮ್ಮನ್ನೆಲ್ಲ ಅಗಲಿ ಇಹಲೋಕವನ್ನು ತ್ಯಜಿಸಿ ಹೊರಟರು. ಅವರು 1935 ಅಕ್ಟೋಬರ್ ತಾರೀಕಂದು ಹುಟ್ಟಿದ್ದಾಗಿತ್ತು. ಸಾಕಷ್ಟು ಚಲನಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರು ಅವ್ರಿಗೆ ಜಹಾ ಪ್ಯಾರ್ ಮಿಲೆ ಚಿತ್ರದ ಗೀತೆಗಾಗಿ ಬಾತ್ ಸರಾ ಹೇ ಆಪಸ್ಕಿ ಈ ಒಂದು ಗೀತೆಗಾಗಿ ಫಿಲಂ ಫೇರ್ ಅವಾರ್ಡ್ ಕೂಡ ದೊರಕಿತ್ತು. ತಮ್ಮ ಅದ್ಭುತವಾದ ಕಂಠದಿಂದ ಕೆಲವೇ ಕೆಲವು ಹಾಡುಗಳಾದರೂ ಕೂಡ ಎಂದೆಂದಿಗೂ ಮನದಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಗಾಯಕಿ ಶಾರದಾ. ಅವರಿಗೂ ನಮನಗಳನ್ನು ಸಲ್ಲಿಸ್ತಾ ಇದೀಗ ನಾವು ಕೇಳೋಣ ಶಾರದಾ ಅವರ ಧ್ವನಿಯಲ್ಲೇ ಮೂಡಿ ಬಂದಿರುವಂತಹ ಗೀತೆ ದಿವಾನಾ ಚಿತ್ರದ್ದು. ಹಸ್ರತ್ ಜೈಪುರಿ ಮತ್ತು ಶೈಲೇಂದ್ರ ಅವರು ಜೊತೆಯಾಗಿ ಸಾಹಿತ್ಯ ನೀಡಿದ್ದಾರೆ. ಈ ಗೀತೆಗೆ ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನ ಇದೆ. ಕೇಳ್ತಾರಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಕಾರ್ಯಕ್ರಮ ಹೇಗಿದೆ ಅಂತ ಹೇಳಬೇಕನ್ಸಿದ್ರೆ 9480910013 9480910013 ಈ ಒಂದು ವಾಟ್ಸ್ಆಪ್ ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ಸಂದೇಶ ರವಾನೆ ಮಾಡಿ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅದು ಕನ್ನಡ ಕಾಮನಬಿಲ್ಲಲ್ಲಿ ಜೊತೆಯಾಗಿ ಸಾಕ್ತಾ ಇದ್ದೀವಿ ನಾವು ಮತ್ತೆ ನೀವು. ತುಂಬಾ ಚಂದದ ಹಾಡುಗಳೇ ಮೂಡಿ ಬರ್ತಾ ಇದೆ ನಿಮಗೋಸ್ಕರ. ಇವತ್ತಿನ ದಿನದ ಮತ್ತೊಂದು ವಿಶೇಷತೆ ಏನು ನಿಮಗೆ ಹೇಳೋ ಹೊತ್ತಿದ್ದು, ಇಂದು ಕೆ ಆಸಿಫ್ ಅಂದರೆ ಆಸಿಫ್ ಕರೀಂ ಅವರ ಹುಟ್ಟಿದ ಹಬ್ಬ. 1922 ಇವರು ಹುಟ್ಟಿದ್ದು. 1971 9 ತಾರೀಕು ಮಾರ್ಚ್ ಅಂದು ಬಾಂಬೆಯಲ್ಲಿ ಮರಣವನ್ನು ಅಪ್ಪಿದ್ರು. ಕೆ ಆಸಿಫ್ ಅಂತ ಹೇಳ್ತಾ ಇದ್ದ ಹಾಗೆ ಅವರ ಮುಗಲಿ ಅಜಮ್ ಚಲನಚಿತ್ರ ಕಣ್ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಯಾರ್ ತಾನೇ ಮರೆಯೋದಕ್ಕೆ ಸಾಧ್ಯ ಆ ಒಂದು ದೃಶ್ಯ ವೈಭವವನ್ನ. ಫೂಲ್, ಹಲ್ಚಲ್, ಲವ್ ಅಂಡ್ ಗಾಡ್ ಇವರ ಮತ್ತಷ್ಟು ಚಲನಚಿತ್ರಗಳು. ಸಸ್ತಾ ಖೂನ್, ಮೆಹನಾ ಪಾನ್ ಈ ಒಂದು ಚಲನಚಿತ್ರ ಅರ್ಧಕ್ಕೆ ನಿಲ್ತು. ತಮ್ಮ ಮೊಘಲ್ ಎ ಅಜಮ್

ಚಲನಚಿತ್ರದಿಂದ ಎಲ್ಲರ ಮನ ಗೆದ್ದಿರುವ ಹಾಗೂ ಎಲ್ಲರ ಮನಸ್ಸಿನಲ್ಲಿ ಅದ್ಭುತವಾದ ಚಲನಚಿತ್ರ ಕಾವ್ಯವನ್ನು ಕೆತ್ತಿರುವಂತಹ ಈ ನಮ್ಮ ನೆಚ್ಚಿನ ಚಲನಚಿತ್ರ ನಿರ್ದೇಶಕ ಕೆ ಆಸಿಫ್ ಅವರ ಜನ್ಮದಿನ ಇವತ್ತು. ಅವರಿಗೂ ನಮನಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಸುಕೂನ್ ಕೇಪಲ್, ಈ ಹೊತ್ತಿನ ನಿಮ್ಮ ಮಾತನ್ನು ಹಂಚಿಕೊಳ್ಳಿ ನಮ್ಮೊಟ್ಟಿಗೆ. 9480190013 ನಮ್ಮ ವಾಟ್ಸಪ್ ಸಂಖ್ಯೆ.

0: ನಿಮಗಾಗಿ
1: ನಿಮ್ಮೊಡನೆ ಇಟ್ಟ ಹೆಜ್ಜೆಗಳಿಗೀಗ
0: 90.
2: ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೂಡಿ ಸಾಗೋ ಸಂಜೆ ಮಧುರ ಸುಮಧುರ.
0: ಸ್ಮೃತಿ ಪಟಲದಿ ಅಚ್ಚಾದ ಹಾಡುಗಳು.

0: ಸಂತಸ ಮೂಡಿಸಿದ ಪ್ರತಿ ಕ್ಷಣಗಳು.
1: ಸಂತೋಷ ಸಂಗೀತ
2: ಒಲವ ಓಲೆಗಳಿಂದ ಮೆಸೇಜ್ ಮೇಲ್ಗಳವರೆಗೂ ಕ್ರಮಿಸಿರುವ
0: ಈ ಇನ್ಫೋಟೈನ್ಮೆಂಟ್ ಪಯಣಕ್ಕೆ ಬಲ ನಿಮ್ಮ ಪ್ರೋತ್ಸಾಹದ ಕೈತುತ್ತು.
3: ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ
2: ಮಾಹಿತಿ ಮನರಂಜನೆಯ ಸಂಗಮ ನಿಮ್ಮ ಆಕಾಶವಾಣಿ.
4: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

9:54 ಆಗೋಯ್ತು. ಇನ್ನೇನು ಕಾರ್ಯಕ್ರಮ ಮುಕ್ತಾಯಗೊಳಿಸಬೇಕಾಗತ್ತೆ, ಸಮಯ ಓಡ್ತಾ ಇದರಿ. ಆ ಕಾರಣದಿಂದ ಸಂದೇಶ ಕಳಿಸಿರೋರು ಯಾರ್ಯಾರು? ಅನಂತಮೂರ್ತಿ ಶೃಂಗೇರಿಯಿಂದ, ನಂತರ ಬಂದ ಸಂದೇಶ ಉಮೇಶ್ ಅವರದು ಸಿರಿಗೆರೆಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ಶಾಂತಾಚಾರ ಬಡಿಗೇರ, ನಂತರ ಬಂತು ಸಂದೇಶ ಹರಿಹರನ್ ಅವರದು ವಿಜ್ಞಾನ ನಗರದಿಂದ, ಕೆನಡಾದಿಂದ ಜಯಪುಟ್ಟಸ್ವಾಮಿ ಅವರ ಸಂದೇಶ ಬಂದು ತಲುಪಿದೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಕಲಬುರಗಿಯ ಕಡಗಂಚಿಯ ಧರ್ಮಣ್ಣ ಧನ್ನಿ ಅವರು, ವಿಜಯಪುರದ ಇಸ್ಮಾಯಿಲ್ ಅವರು, ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಆತ್ಮೀಯವಾದ ಧನ್ಯವಾದ. ಹಾಡುಗಳನ್ನ ಕೇಳ್ತಾ ಕೇಳ್ತಾ ಮಾಹಿತಿಯನ್ನ ಪಡ್ಕೊಳ್ತಾ ಪಡ್ಕೊಳ್ತಾ ಮತ್ತೊಂದು ಸಂದೇಶ ಬಂದು ತಲುಪಿದ್ದಾಗಿತ್ತು, ಚಂದ್ರಶೇಖರ್ ನಾಯಕ್ ಅವರದು ಜೀವನ್ ಭೀಮಾ ನಗರದಿಂದ. ಸುಕೂನ್ ಕೆ ಪಲ್ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋ ಹಂತ ಬಂದಿದೆ. ಸಮಯ 9:55. ಇನ್ನೊಂದು ಗೀತೆಯ ಜೊತೆಯಾಗಿ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ವಿ ಚಂದದ ನಟ ಭರತ್ ಭೂಷಣ್, ಅದ್ಭುತವಾದ ಹಿನ್ನೆಲೆ ಗಾಯಕಿ ಶಾರದಾ ಮತ್ತು ಚಂದದ ನಿರ್ದೇಶಕ ಕೆ ಆಸಿಫ್ ಅವರ ಕುರಿತಾಗಿ. ಕಣ್ಣ ಮುಂದೆ ದೃಶ್ಯ ವೈಭವವನ್ನ, ಮನಸ್ಸಿನಲ್ಲಿ ನಾದ ಆಂದೋಲನವನ್ನ ರೂಪಿಸಿದಂತಹ ಎಲ್ಲ ಕಲಾವಿದರಿಗೂ ಕೂಡ ಪ್ರೀತಿಯಿಂದ ನಮಸ್ತಾ, ಗೌರವಗಳನ್ನ ಸಲ್ಲಿಸ್ತಾ ಈ ಹೊತ್ತಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ಇನ್ನೊಂದ್ಸಾರಿ ಧನ್ಯವಾದ. ಕೇಳ್ತಾನೆ ಇರಿ ಕನ್ನಡ ಕಾಮನ ಬಿಲ್ಲು 101.3. ಯಾಕೆ? ಯಾಕಂದ್ರೆ ಇದು ಮ್ಯೂಸಿಕಲ್ ಯಾರ್ಸ್.

10:55 ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಇದು ಜೊತೆಯಾಗಿ ಸಾಗೋ ಹೊತ್ತು. ಯಾವ ಕಾರ್ಯಕ್ರಮದಲ್ಲಿ ಪ್ರೀತಿಯ ಮಾತುಗಳನ್ನು ಚಂದದ ಗೀತೆಗಳ ಜೊತೆಯಾಗಿ ಹೇಳ್ತಾ ಹೋಗೋಣ. ಕನಸಿನ ಲೋಕಕ್ಕೆ ಬನ್ನಿ, ಹೆಜ್ಜೆ ಹಾಕೋಣ. ಇದು ಕನಸಿನ ಲೋಕ ಕಾರ್ಯಕ್ರಮದ ಹೊತ್ತು. ಎಲ್ಲರಿಗೂ ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ನಿಮ್ಮ ಮಮತಾ ಸ್ವಾಗತಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಹೇಗನ್ನಿಸ್ತಾ ಇದೆ ಮನಸ್ಸಿಗೆ ಅನ್ನೋದನ್ನು ಕೂಡ ನೀವು ಹಂಚ್ಕೋಬಹುದು. ಹೇಗೆ ಅಂದರೆ 9484901013, ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ನಮ್ಮ ಜೊತೆಯಾಗಿ ಕಳಿಸ್ಕೊಟ್ಟು ಮಾತಾಡಿ. ನಿಮ್ಮ ಮಾತುಗಳ ಮೂಲಕ ಕೇಳ್ತಾನೇ ಇರಿ, ಜೊತೆಯಾಗೇ ಇರಿ. ಇದು FM Rainbow.

ಕನಸಿನ ಲೋಕಕ್ಕೆ ಕಾಲಿಡೋದಕ್ಕೆ ಹಾಡುಗಳ ಜೊತೆಯಾಗಿ ಸಾಗ್ತಾ ಇದ್ದೀವಿ ನಾವಿಂದು. ಒಂದಷ್ಟು ಪುಟ್ಟ ಪುಟ್ಟ ಕಥೆಗಳು, ನಮ್ಮನ್ನ ಕಾಡೋ ಕಥೆಗಳು, ಜೀವನಕ್ಕೆ ಅರ್ಥ ಕೊಡುವ ಕಥೆಗಳು, ಕನಸಿನ ಲೋಕದ ಮುಖಾಂತರ ನನಸಿನ ಜೀವನದ ಅರ್ಥವನ್ನ ತಿಳಿಸೋ ಕಥೆಗಳು, ಈ ಎಲ್ಲ ಕಥೆಗಳನ್ನ ಹೇಳೋದಕ್ಕೆ ಪ್ರಯತ್ನ ಮಾಡೋಣ. ಕನಸಿನ ಲೋಕದಲ್ಲಿ ಹೇಳೋಕೆ ನಾ ಸಿದ್ಧ, ಕೇಳೋಕೆ ನೀವು ಸಿದ್ಧನಾ? ಜೀವನದಲ್ಲಿ ಸ್ವರ್ಗ ಮತ್ತು ನರಕ ಅನ್ನೋ ಪ್ರಶ್ನೆ ತುಂಬಾ ತುಂಬಾ ತುಂಬಾ ಕಾಡುವಂಥದ್ದು. ಈ ಬಗ್ಗೆ ಒಂದು ಪುಟ್ಟದಾದ ಕಥೆ ಇದೆ. ಒಬ್ಬ ಸಮುರಾಯ್ ಯೋಧ ಇದ್ದಂತೆ. ಅವನಿಗೆ ತುಂಬ ಕಾಡೋಕ್ ಶುರುವಾಯ್ತಂತೆ ಈ ಪ್ರಶ್ನೆ. ತಕ್ಷಣ ತನ್ನ ಗುರುಗಳ ಹತ್ರ ಹೋದ್ನಂತೆ, ಇದೇ ಪ್ರಶ್ನೆನ ಕೇಳದ್ನಂತೆ. ಆಗ ಗುರುಗಳು ನೋಡಿ ನಕ್ಬಿಟ್ರಂತೆ. ನೋಡಪ್ಪ, ನೀನ್ ತುಂಬಾ ದಡ್ಡ ಆಗ್ಬಿಟ್ಟಿದ್ಯಾ, ಇದಕ್ಕೆ ಬಿಡಿಸಿ ಹೇಳೋದಕ್ ನನಗೆ ಆಗೋದಿಲ್ಲ, ಶಕ್ತಿನೂ ಇಲ್ಲ, ಸಮಯನೂ ಇಲ್ಲ ಅಂದ್ರಂತೆ. ತಕ್ಷಣ ಯೋಧನಿಗೆ ಕೆಟ್ಟದಾಗ ಕೋಪ ಬಂತು. ನಾನ್ ಕೇಳ್ತಾ ಇದ್ದೀನಿ, ನನ್ನ ಗುರುಗಳು ನನಗೆ ಇದಕ್ಕೆ ಉತ್ತರ ಕೊಡ್ತಾ ಇಲ್ವಲ್ಲ ಅಂತ ಹೇಳಿ ಕೈಯಲ್ಲಿದ್ದ ಕತ್ತಿಯನ್ನ ಹಿಡಿತಾನೆ, ಎತ್ಕೊಟ್ಟಾನೆ. ಕೊಲ್ತೀನಿ ಗುರುವೆ ನಿನ್ನ ಅಂತ ಗುರುವಿನ ಹತ್ತಿರ ಧಾವಿಸ್ತಾನೆ. ಗುರುವಿನ ಮುಖದಲ್ಲಿ ಯಾವುದೇ ರೀತಿಯಲ್ಲೂ ಬದಲಾವಣೆ ಇರೋದಿಲ್ಲ, ಅದೇ ಶಾಂತತೆ ಇರುತ್ತೆ. ಅವ್ರು ಹೇಳ್ತಾರೆ, ಇದೇನೆ ನರಕ. ತಕ್ಷಣ ಯೋಧನಿಗೆ ತಪ್ಪಿನ ಅರಿವಾಗುತ್ತೆ. ತಕ್ಷಣ ಕತ್ತಿನ ಕೆಳಗಿಡ್ತಾನೆ, ಗುರುಗಳ ಬಳಿ ಕ್ಷಮೆಯನ್ನ ಯಾಚಿಸ್ತಾನೆ, ತಲೆ ಬಾಗ್ತಾನೆ. ಆಗ ಹೇಳ್ತಾರೆ ಗುರುಗಳು, ಇದೇ ಕಣಪ್ಪ ಸ್ವರ್ಗ. ತುಂಬಾ ಸರಳವಾದ ಕಥೆ. ಎಲ್ಲಿದೆ ನರಕ, ಎಲ್ಲಿದೆ ಸ್ವರ್ಗ ಅಂತಿದ್ದ ಹಾಗೆ ನಮ್ಮೊಳಗೆ ಇದೆ ಈ ಒಂದು ನರಕ. ಕೋಪದ ಮುಖಾಂತರ ಕ್ಷಮೆ, ಪ್ರೀತಿ, ಶಾಂತಿಯಲ್ಲೇ ಇದೆ ಸ್ವರ್ಗ. ನಿಮಗೇನನ್ಸುತ್ತೆ? ಖಂಡಿತವಾಗ್ಲೂ ಬೇಗ ಹೇಳಿ ನಮಗೂ ಕೂಡ. 9480901013 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05-1:10
0: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

ಎಂಥ ಆನಂದ, ಎಂಥ ಸಂತೋಷ, ಎಂಥ ಮನಸ್ಸು ಅಲ್ವಾ. ಚಂದದ ಮನಸ್ಸುಗಳ ಮಾತಿದು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ. ನಮ್ಮ ಕಥೆಗಳು, ನಿಮ್ಮ ಮಾತುಗಳು ಜೊತೆ ಜೊತೆಯಾಗಿ ಸಾಗ್ತದೆ. ನಾನು ನಿಮಗೆ ಮತ್ತೊಂದು ಚಂದದ ಕಥೆಯನ್ನ ಹೇಳಲೇಬೇಕು. ಹೌದು, ಪ್ರಶ್ನೆ ಒಂದಿದೆ. ಹರಿಯೋ ನದಿ ಮತ್ತು ಸನ್ಯಾಸಿಯ ಕಥೆ ಇದು. ಈ ಪ್ರಶ್ನೆ ಏನಂದ್ರೆ, ಎಲ್ಲಿ ಬಿಡಬೇಕಾಗತ್ತೆ ನಾವು ಮನಸ್ಸನ್ನ, ಎಲ್ಲಿ ಅದನ್ನ ಕರೆದುಕೊಂಡು ಹೋಗ್ಬೇಕಾಗತ್ತೆ ಅಂತ. ಇಬ್ರು ಸನ್ಯಾಸಿಗಳಿದ್ರಂತೆ. ಪ್ರಯಾಣ ಮಾಡ್ತಾ ಮಾಡ್ತಾ ಒಂದು ನದಿಯ ದಂಡಕ್ಕೆ ಬಂದ್ರು. ಅಲ್ಲಿ ಒಬ್ಬ ಯುವತಿ ನದಿ ದಾಟೋದಕ್ಕೆ ಸಹಾಯ ಮಾಡ್ತಾರ ಯಾರಾದ್ರೂ ಅಂತ ಕಾಯ್ತಾ ಇದ್ಲು. ಹಿರಿಯ ಸನ್ಯಾಸಿ ಯಾವುದೇ ಮಾತನ್ನಾಡಲಿಲ್ಲ. ಆಕೆನ ಎತ್ಕೊಂಡು ನದಿಯನ್ನು ದಾಟಿಸಿ ಆಚೆ ದಡದಲ್ಲಿ ಬಿಟ್ಟು ಮುಂದೆ ನಡೆದ್ರು. ಆದರೆ ಕಿರಿಯ ಸನ್ಯಾಸಿಗೋ ತುಂಬ ಪ್ರಶ್ನೆ ಬಂತು. ಇಲ್ಲಪ್ಪ, ನೀವು ಹೀಗೆ ಮಾಡಬಾರ್ದಾಗಿತ್ತು, ತಪ್ಪು ಮಾಡಿಬಿಟ್ರಿ. ಆಗ ಹಿರಿಯ ಸನ್ಯಾಸಿಯ ಮಾತು ಇದಾಗಿತ್ತು. ನಾನು ಆಕೆನ ಆಗಲೇ ಬಿಟ್ಬಿಟ್ನಲ್ಲ, ದಡದಲ್ಲೇ ಆಕೆಯನ್ನು ಇಳಿಸ್ ಬಂದೆ, ನೀನು ಯಾಕಪ್ಪ ಇನ್ನೂ ಹೊತ್ಕೊಂಡಿದೀಯಾ? ಈ ಪ್ರಶ್ನೆಗೆ ಉತ್ತರ ನಮ್ಮ ಹತ್ರನೂ ಇದೆಯಾ? ಖಂಡಿತವಾಗ್ಲೂ ಇರಲೇಬೇಕು. ಯಾಕಂದ್ರೆ ಬೇಡದ ಯೋಚನೆಗಳನ್ನ, ಸಲ್ಲದ ವಿಚಾರಗಳನ್ನ ಹೊತ್ಕೊಂಡು ತಿರುಗ್ತಾನೆ ಇದ್ದೀವಿ ನಾವು. ಯಾಕೆ ಗೊತ್ತಿಲ್ಲ. ಗೊತ್ತಿಲ್ಲವನ್ನ ಗೊತ್ತು ಮಾಡ್ಕೊಳ್ಳೋಣ, ಜೊತೆಯಾಗಿ ಸಾಗೋಣ. ಕನಸಿನ ಲೋಕ ಕಾರ್ಯಕ್ರಮ ಇದು. ಕೇಳ್ತಾ ಕೇಳ್ತಾ ಸಂದೇಶ ಕಳಿಸ್ಬೇಕು ಅಂತ ಅನ್ಸಿದ್ರೆ ಖಂಡಿತ ತಡ ಮಾಡಬೇಡಿ. 9480910013 ಈ ವಾಟ್ಸ್ಆ್ಯಪ್ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶವನ್ನು ರವಾನೆ ಮಾಡಿ.

0: ಎಂದಿಗೂ ಇಂದಿಗೂ ಎಂದೆಂದಿಗೂ
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ 90.8

ಕನಸಿನ ಲೋಕ ಕಾರ್ಯಕ್ರಮ ಇದು. ಸಂದೇಶಗಳು ಬಂದು ತಲುಪ್ತಾ ಇದೆ. ನಿಮ್ಮಿಂದ ನಮಗೆ ಬಂದಿದೆ ಸಂದೇಶ. ಹರೀಶ್ ಅವರದ್ದು ಮಲ್ಲೇಶ್ವರಂನಿಂದ, ಎನ್ಇಎಸ್ ಬಡಾವಣೆಯಿಂದ ಯಶಸ್ವಿನಿ, ಗಿರಿಜಮಾನಪೂರ್ಣ ಯಶಸ್ವಿನಿ ಅವರು, ಉಮೇಶ್ ಸಿರಿಗೆರೆಯಿಂದ, ಶೃಂಗೇರಿಯ ಕಿಗ್ಗಾದ ಸಹನ ಗಾಯತ್ರಿ ನಂದ ಕಿಶೋರ್ ಬಂದಿದೆ ಸಂದೇಶ. ಸುರೇಶ್ ಮುನವಳ್ಳಿ ಅವರದ್ದು ಮುಧೋಳದಿಂದ, ಹರಿಹರನ್ ಅವರ ಸಂದೇಶ ವಿಜ್ಞಾನ ನಗರದಿಂದ, ಚಿದಾನಂದ ಟಿಬಿ ಸರ್ಕಲ್ ಹೊಸದುರ್ಗದಿಂದ, ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ನಾವು ಹೇಳ್ತಾ ಇದ್ದೀವಿ ಧನ್ಯವಾದ. ಇನ್ನಷ್ಟು ಕಥೆಗಳಿದೆ, ಹಾಡುಗಳಿದೆ. ಹಾಡುಗಳ ಜೊತೆಯಾಗಿ ಸಾಗ್ತಾ ಸಾಗ್ತಾ ಕನಸಿನ ಲೋಕದಲ್ಲಿ ಪ್ರಯಾಣ ಮುಂದುವರೆಸೋಣ. ಬರಲಿ ನಿಮ್ಮ ಸಂದೇಶ 9480901013 ಈ ವಾಟ್ಸಪ್ ಸಂಖ್ಯೆಗೆ.

ಎಫ್ಎಂ ರೇನ್ಬೋ 101.3 ಮೆಗಾ ಹರ್ಟ್ಸ್, ಇದು ಕನ್ನಡ ಕಾಮನಬಿಲ್ಲು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಾಕ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮದಲ್ಲಿ ಚಂದದ ಕಥೆಗಳನ್ನ ಕೇಳ್ತಾ ಕೇಳ್ತಾ ಮನಸ್ಸಿಗೆ ಒಂದಷ್ಟು ಮುದ ಕೊಡುವ ಹಾಡುಗಳೊಟ್ಟಿಗೆ ಸಾಕ್ತಾ ಇದೆ ನಮ್ಮ ಪಯಣ. ಹೀಗೆ ಒಂದು ಕಥೆ ಇದೆ. ಈ ಕಥೆ ಏನಂದ್ರೆ ಮನಸ್ಸು ಮತ್ತು ಕೋಪದ ಬಗ್ಗೆ ಇರುವಂತಹ ಕಥೆ. ಮೊದಲು ಕೇಳಿದ್ವಿ ಮನಸ್ಸು ಮತ್ತು ಎಲ್ಲಿ ವಿಚಾರಗಳನ್ನು ಇಳಿಸ್ಬೇಕು ಅನ್ನೋದ್ರ ಬಗ್ಗೆ ಎರಡನೇ ಕಥೆಯನ್ನು ಕೇಳಿದ್ವಿ. ಹಾಗೆ ಮನಸ್ಸನ್ನ ಯಾವಾಗ ಖಾಲಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈಗಿನ ಕಥೆನ ಕೇಳೋಣ. ಒಬ್ಬ ತುಂಬಾ ಬುದ್ಧಿವಂತ ಒಬ್ಬ ಗುರುಗಳ ಹತ್ರ ಬರ್ತಾನಂತೆ. ತುಂಬಾ ವಿದ್ಯೆಯನ್ನ ಕಲ್ತಿದಾನಂತೆ, ತುಂಬಾ ಸಾಧನೆಯನ್ನ ಮಾಡಿದಾನಂತೆ. ಅವನ ಪ್ರಮಾಣ ಪತ್ರಗಳಿಗೆ ಲೆಕ್ಕನೇ ಇರಲಿಲ್ಲ. ಓದಿರುವಂತಹ ವಿದ್ಯೆಗೆ ಆಹಾ, ಇಷ್ಟು ಕಲ್ತಿದ್ದಾನೆ ಈ ಹುಡುಗ, ಇಷ್ಟು ಮಾರ್ಕ್ಸ್ ಬಂದಿದೆ, ಇಷ್ಟೆಲ್ಲ ಸಾಧನೆ ಮಾಡಿದ್ದಾನೆ ಅನ್ನೋ ಪಟ್ಟಿಯನ್ನು ಎತ್ಕೊಂಡು ಬಂದಿರ್ತಾನೆ. ಬಂದು ಗುರುವಿನ ಹತ್ರ ಕೇಳ್ತಾನೆ, ಗುರುವೇ ನನಗೆ ಜ್ಞಾನೋಪದೇಶವನ್ನು ಮಾಡಿ, ನನಗೆ ಜ್ಞಾನವನ್ನು ಕಲೀಲಿಕ್ಕಿದೆ ಅಂತ ಹೇಳ್ತಾನೆ. ಗುರು ಕೇಳ್ತಾನೆ, ನಿನ್ನ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊಳಪ್ಪ ಅಂತ. ಇಲ್ಲಿವರೆಗೂ ಕಲ್ತಿದ್ದೇನು ತಿಳಿಸ್ತೀಯಾ ಕೇಳ್ತಾನೆ ಗುರು. ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಶುರು ಮಾಡಿದಂತಹ ವಿದ್ಯಾರ್ಥಿ ಕೊಟ್ಟಾ ಕೊಟ್ಟಾ ಕೊಟ್ಟಾ ಕೊಟ್ಟಾ ಉತ್ತರನ, ಆ ಉತ್ತರ ನಿಲ್ಲೋದೇ ಇಲ್ಲ. ಆ ಸಮಯದಲ್ಲಿ, ಸರಿ ಮಾತಾಡಪ್ಪ, ನಿನಗೊಂದು ಲೋಟ ಚಹಾ ಕೊಟ್ರೆ ಚಂದ ಅನ್ಸುತ್ತಲ್ವಾ, ತಗೋ ಒಂದು ಕಪ್ ಚಹಾ ಅಂತ ಹೇಳಿ ಗುರು ಒಂದು ಕಪ್ ಚಹಾವನ್ನು ಕೊಡ್ತಾನೆ. ಚಹಾ ಕೈಯಲ್ಲಿದೆ, ಕಪ್ನಲ್ಲಿದೆ, ಆದರೆ ಕಪ್ಪಲ್ಲಿ ಚಹಾವನ್ನು ಗುರುಗಳು ಸುರಿಯೋದಕ್ಕೆ ಶುರು ಮಾಡಿರ್ತಾರೆ. ಕೈಯಲ್ಲಿ ಕಪ್ ಹಿಡಿದಿದ್ದಾನೆ, ಚಹಾನ ಗುರುಗಳು ಸುರಿತಿದ್ದಾರೆ ಸುರಿತಿದ್ದಾರೆ ಸುರಿತಿದ್ದಾರೆ. ಕಪ್ ತುಂಬಿದ್ರೂ ಕೂಡ ಚಹಾ ಸುರಿಸೋದು ನಿಲ್ಲಿಸಲಿಲ್ಲ. ಆಗ ಆ ವಿದ್ಯಾರ್ಥಿ ಹೇಳ್ತಾನೆ, ಸಾಕು ಗುರುಗಳೇ, ಕಪ್ ತುಂಬ ಹೋಗಿದೆ, ಚೆಲ್ತಾ ಇದೆ ಹೊರಗಡೆ, ನೀವ್ ಯಾಕೆ ಮತ್ತೆ ಮತ್ತೆ ಸುರಿತಾ ಇದ್ದೀರಾ ಚಹಾವನ್ನ? ಆಗ ಗುರು ಹೇಳ್ತಾನೆ, ಮಗು, ಈ ಕಪ್ ಕೂಡ ನಿನ್ನ ಮನಸ್ಸನ್ನ ಹಾಗೇನೆ. ಮೊದಲು ನಿನ್ನ ಮನಸ್ಸನ್ನ ಖಾಲಿ ಮಾಡ್ಕೋ, ಆಗ ಹೊಸದಾದ ಜ್ಞಾನನ ಈ ಚಹಾ ಥರ ತುಂಬಿಸ್ಕೋಬೋದು. ಇಲ್ಲವಾದ್ರೆ ಮತ್ಯಾವುದು ನಿನ್ನ ಮನಸ್ಸಿನೊಳಗೆ ಬರೋ ಜ್ಞಾನ ಒಳಗೆ ನಿಲ್ಲೋದಿಲ್ಲ, ಹೊರಗೆ ಸೋರ್ ಹೋಗ್ತಾ ಇರುತ್ತೆ ಅಂತ. ಎಷ್ಟು ಚಂದದ ಕಥೆ ಅಲ್ವಾ ಇದು. ಖಾಲಿತನವನ್ನು ಅನುಭವಿಸಿದಾಗ ಮಾತ್ರ ಹೊಸದೇನನ್ನು ತುಂಬಿಸ್ಕೊಳ್ಳೋದಕ್ಕೆ ಸಾಧ್ಯ. ಖಾಲಿನೇ ಇಲ್ಲದೆ ಒಳಗೆಲ್ಲ ತುಂಬಿಕೊಂಡು ಹೊರಗಿಂದ ಬಾ ಬಾ ಬಾ ಅಂತ ಕರೆದ್ರೆ ಬರುವ ವಿಚಾರ ಕೂಡ ಹಾಗೆ ಗಾಳಿಲಿ ತೇಲ್ ಹೋಗುತ್ತೆ. ನಿಮ್ಗೇನನ್ಸುತ್ತೆ?

ಚಂದದ ಗೀತೆ ಅಲ್ಲ, ಇಂತಹ ಗೀತೆಗಳೇ ಮೂಡಿ ಬರ್ತಾರೆ ಕನಸಿನ ಲೋಕಕ್ಕೆ ನಿಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗೋಕೆ. ಸಂದೇಶ ಕಳುಹಿಸಿ ಕೊಟ್ಟವರು ಯಾರ್ಯಾರು? ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ, ಕೆನಡಾದಿಂದ ಜಯ ಪುಟ್ಟಸ್ವಾಮಿ, ಶಾಂತಾಚಾರ ಬಡಿಗೇರ ಕುಕ್ಕನೂರಿನಿಂದ, ಲಕ್ಷ್ಮೀ ವೆಂಕಟೇಶ್ ಮತ್ತು ಕುಟುಂಬದವರು ಎಪಿಎಂಸಿ ಸಾಗರದಿಂದ, ಹರೀಶ್ ಮಲ್ಲೇಶ್ವರಂನಿಂದ, ಸಿರಿಗೆರೆಯಿಂದ ಉಮೇಶ್, ವಿಜ್ಞಾನ ನಗರದಿಂದ ಎ ಹರಿಹರನ್, ಚನ್ನಪಟ್ಟಣದಿಂದ ತೀರ್ಥೇಶ್, ಎಲ್ಲರಿಗೂ ಪ್ರೀತಿಯಿಂದ ಹೇಳ್ತಾ ಇದ್ದೀವಿ ಧನ್ಯವಾದ. ಕೇಳ್ತಾ ಇರಿ ಕನ್ನಡ ಕಾಮನವಿಲ್ಲು 101.3 ಮೆಗಾ ಹರ್ಟ್ಸ್, ಯಾಕಂದ್ರೆ ಇದು ಮ್ಯೂಸಿಕಲ್ ಯಾರ್ಡ್ಸ್.

0: ಇದು ಆಕಾಶವಾಣಿ
1: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
0: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನೆ ಕೇಸು ಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
0: ಸರ್ವೇ ಜನಾಃ ಸುಖಿನೋ ಭವಂತು,
1: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
0: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಬಂದಿದೆ ಸಂದೇಶ. ಯಾರ್ಯಾರಿಂದ ನೋಡೋಣ. ಎ ಹರಿಹರನ್ ಅವರ ಸಂದೇಶ ಬಂದಿತ್ತು, ಹಾಗೆ ಇದೀಗ ಬಂದ ಸಂದೇಶ ಕಿಶನ್ ರೋಷನ್ ಶೋಭಾರಾಣಿ ಅವರದ್ದಾಗಿತ್ತು. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಸಲ್ಲಿಸ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕಥೆ ನಿಮ್ಮಿಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕಥೆಗಳ ಜೊತೆ ಜೀವನ ಚಂದವಾಗಿ ಸಾಗಬೇಕಂದ್ರೆ ನಮ್ಮ ಕಥೆ ನಮ್ಮ ಕೈಯಲ್ಲಿರಬೇಕು. ಆ ಕಥೆ ಜೀವನಕ್ಕೆ ಬೇಕಾದ ಅರ್ಥವನ್ನು ರೂಢಿಸಿಕೊಡೋ ಹಾಗಿರಬೇಕು. ನಮ್ಮ ಜೀವನವನ್ನು ನಾವು ರೂಪಿಸ್ಕೋ ಹಾಗಿರಬೇಕು. ನೂರಾರು ಜೀವನದ ಕಥೆಗಳನ್ನು ಕಲಿಯೋಣ ಅನುಭವದಿಂದ, ತಿಳಿದವರು ಹೇಳುವ ಮಾತಿನಿಂದ. ಆಗ್ಬೋದಾ? ಈ ಹೊತ್ತಿನ ಕಾರ್ಯಕ್ರಮ ನಿಮ್ಗಿಷ್ಟವಾಗಿದೆ ಅಂತ ಭಾವಿಸ್ತಾ ಇನ್ನೊಂದು ಅತಿ ಚಂದದ ನಮ್ಮನ್ನ ಚಿಂತೆಗೆ ದೂಡುವ ಯೋಚನೆಗೆ ದೂಡುವಂತಹ ಗೀತೆಯ ಜೊತೆಯಾಗಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಕೇಳ್ತಾನೆ ರೀ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾ ಇದ್ದೆ ನಿಮ್ಮ ಮಮತಾ.